ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ 2026 ಇಸ್ವಿಯ ಜುಲೈ ತಿಂಗಳ 19 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 28 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಇನ್ನು 6:30 ಮೂಡಿಬರಲಿದೆ ಚಿಂತನ ಬೆಂಗಳೂರು ಕೇಂದ್ರದಿಂದ ಎಂ ಕೊಟ್ರಯ್ಯ ಅವರಿಂದ ಕಾರ್ಯಕ್ರಮ. ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿ ಗೀತೆಯನ್ನು ಕೇಳಲಿದ್ದೀರಿ ಚಿದಂಬರ ಬೈಕಂಪಾಡಿ ವಿರಚಿತ ಗೀತೆ. 6:40 ರೈತರಿಗೆ ಸಲಹೆಗಳು. 6:45 ಜನಪದ ಸಂಗೀತದಲ್ಲಿ ಸಿ ಅಶ್ವಥ್ ಹಾಗೂ ಕಿಕ್ಕೇರಿ ಕೃಷ್ಣಮೂರ್ತಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 6:55 ಸಂಸ್ಕೃತದಲ್ಲಿ ವಾರ್ತೆ. 7:00 ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ. ಇನ್ನು 7:15 ವಿಕಾಸ್ ಅಕಾಡೆಮಿ ಕಲಬುರಗಿ ಹಾಗೂ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಇವರು ಪ್ರಸ್ತುತಪಡಿಸುವ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ದಿನಾಂಕ 8/7/2026 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಮಾಜಿ ಸಚಿವರಾದ ಶ್ರೀ ಎಂಎಸ್ ಪಾಟೀಲರ ಕುರಿತು ಮಾಗಿದ ಮುತ್ಸದ್ದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಎಂಎಸ್ ಪಾಟೀಲರ ಅಭಿನಂದನಾ ಸಮಿತಿ ರಾಯಚೂರು. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 9:00 ಪ್ರಕಟಣೆಗಳು. 9:05 ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ

ರಾಯಚೂರಿನ ಕವಿಗಳಾದ ತಿಮ್ಮಯ್ಯ ಅವರ ಜೊತೆ ಮಾತುಕತೆ ಪ್ರಸಾರವಾಗಲಿದೆ. ಪ್ರಸ್ತುತಿ ಬಿ ವಿಜಯರಾಜೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 9:30 10:32 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಬೆಳಗ್ಗೆ 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ. ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ. 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಕಾಡು ಕ್ಯಾಮರಾ ಹಾಗೂ ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳು ಪ್ರಸಾರವಾಗಲಿದೆ. ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3:00 FM 101.3 MHz ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ನಿಲಯದ ಈ ದಿನದ ಸಂಜಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ, ಮಸ್ಕಿಯ ವಿದ್ಯಾನಿಕೇತನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ, 6:15ಕ್ಕೆ ಭಾವಗೀತೆಗಳು, 6:51ಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. 7:20ಕ್ಕೆ ಜನಪದ ಸಂಗೀತ, 7:45ಕ್ಕೆ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00ಗೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತದಲ್ಲಿ ಕೋಣಸಾಗರದ ಹುಸೇನ್ ಬಾಷಾ ಮುಜಾವಿರ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ದೆಹಲಿ ಕೇಂದ್ರದಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:00ಗೆ ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳು. ಇದುವರೆಗೂ ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೇಳಲಿದ್ದೀರಿ ಚಿಂತನ ಎಂ ಕೊಟ್ರಯ್ಯ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆರಂಭ.
1: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ವಿದ್ಯೆ ಮತ್ತು ವಿನಯ. ವಿದ್ಯಾ ದಧಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧನಂ ಆಪ್ನೋತಿ, ಧನಾತ್ ಧರ್ಮ ತತಃ ಸುಖಃ. ಮೌಲ್ಯವಿಲ್ಲದ ಶಿಕ್ಷಣ ಶಿಕ್ಷಣವೇ ಅಲ್ಲ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ವಿನಯ ಮುಖ್ಯ. ಆಧ್ಯಾತ್ಮದ ಅರಿವಿನೊಂದಿಗೆ ವಿನಯಾಧಾರಿತ ವ್ಯಕ್ತಿತ್ವ ರೂಪಿಸಿಕೊಳ್ಳಬಹುದು. ಉತ್ತಮ ವ್ಯಕ್ತಿತ್ವ ಸತ್ಕಾರ್ಯದಿಂದ ಸಂಪಾದನೆ ಮಾಡಲು ಸಾಧ್ಯ. ಹೀಗೆ ಸಂಪಾದಿಸಿದ ಹಣದಿಂದ ಧರ್ಮ ಕಾರ್ಯಗಳ ಸದ್ವಿನಿಯೋಗಕ್ಕೆ ನೀಡಿದಲ್ಲಿ ಬದುಕಿನಲ್ಲಿ ನಿಜ ಸುಖ ಪಡೆಯಬಹುದಾಗಿದೆ, ಅಹಂಕಾರದಿಂದಲ್ಲ ಎಂಬುದನ್ನು ಅರಿಯಬೇಕಿದೆ. ವಿದ್ಯೆಗೆ ವಿನಯವೇ ಭೂಷಣ ಎಂಬುದಕ್ಕೆ ಸಾಕಷ್ಟು ಪೌರಾಣಿಕ ನಿದರ್ಶನಗಳು ಉಂಟು. ಕವಿ ಕಾಳಿದಾಸ ಒಬ್ಬ ಸಾಮಾನ್ಯ ಆದರೆ ಸಕಲ ಪಾಂಡಿತ್ಯವನ್ನು ಪಡೆದು ಕವಿರತ್ನ ಕಾಳಿದಾಸನಾಗಿ ಪ್ರಖ್ಯಾತನಾದ ಕಥೆ ನಮಗೆ ಗೊತ್ತಿದೆ. ಕವಿ ಕಾಳಿದಾಸನಿಗೆ ತಾನು ಮಹಾಜ್ಞಾನಿ ಎಂಬ ಗರ್ವ ಅಹಂಕಾರ ಇತ್ತು. ಹೀಗೆ ಒಂದು ಬಾರಿ ಪರ್ಯಟನೆಯನ್ನು ಮಾಡುತ್ತಾ ಒಂದು ಊರಿನ ಬಳಿ ಬಂದಾಗ ಬಹಳ ಬಾಯಾರಿಕೆ ಆಯಿತು. ಊರ ಹೊರಗಿನ ಬಾವಿಯ ಬಳಿ ಒಬ್ಬ ವೃದ್ಧ ಸ್ತ್ರೀ ನೀರು ಸೇದುತ್ತಿದ್ದ. ಕಾಳಿದಾಸ ಆ ಸ್ತ್ರೀಯ ಬಳಿ ಹೋಗಿ, ತಾಯಿ, ನನಗೆ ತುಂಬಾ ಬಾಯಾರಿಕೆಯಾಗುತ್ತಿದೆ, ಕುಡಿಯಲು ನೀರು ಕುಡಿಯುವಿರಾ ಎಂದು ಕೇಳಿದ. ಆಗ ಮುದುಕಿ, ನನಗೆ ನಿನ್ನ ಪರಿಚಯವಿಲ್ಲವಲ್ಲ ಮಗೋ, ನೀನು ನಿನ್ನ ಪರಿಚಯವನ್ನು ಹೇಳು, ಅಂದರೆ ಮಾತ್ರ ನಾನು ನಿನಗೆ ನೀರು ಕೊಡುತ್ತೇನೆ ಎಂದಾಗ ಕಾಳಿದಾಸ, ಹಾ

0: ಇಬ್ಬರೇ, ಒಂದು ಭೂಮಿ ಮತ್ತೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಟರನ್ನೂ ಸಹಿಸುತ್ತಾಳೆ. ಹಾಗೆಯೇ ಮರವು ಕಲ್ಲೆಸೆದರೂ ಸಿಹಿಯಾದ ಹಣ್ಣನ್ನು ಕೊಡುತ್ತದೆ. ಈಗ ಕಾಳಿದಾಸ ಹತಾಶನಾಗತೊಡಗಿದ. ಕೊನೆಗೆ ನಾನೊಬ್ಬ ಹಠಮಾರಿ ಎಂದು ಪರಿಚಯಿಸಿಕೊಂಡಾಗ ಒಪ್ಪದ ಮುದುಕಿ, ಇಲ್ಲ, ನೀನು ಹಠಮಾರಿ ಆಗಲು ಸಾಧ್ಯವಿಲ್ಲ. ಲೋಕದಲ್ಲಿ ಹಠಮಾರಿಗಳು ಇಬ್ಬರೇ, ಒಂದು ಉಗುರು, ಇನ್ನೊಂದು ಕೂದಲು. ಎಷ್ಟು ಬಾರಿ ಕತ್ತರಿಸಿದರೂ ಮತ್ತೆ ಬೆಳೆಯುತ್ತವೆ. ಇದರಿಂದ ವಿಚಲಿತನಾದ ಕಾಳಿದಾಸನೀಗ ಬೇಸರವಾಗತೊಡಗಿತು. ಆಗ ನಾನೊಬ್ಬ ಮೂರ್ಖ ಎಂದಾಗ ಅದನ್ನು ಒಪ್ಪದ ಮುದುಕಿ, ಅದು ಹೇಗೆ ಸಾಧ್ಯ? ಲೋಕದಲ್ಲಿ ಮೂರ್ಖರೂ ಸಹ ಇಬ್ಬರೇ. ಒಬ್ಬ ರಾಜ ಯೋಗ್ಯತೆ ಇಲ್ಲದರೂ ಎಲ್ಲರ ಮೇಲೂ ಆಳ್ವಿಕೆ ಮಾಡುತ್ತಾ ದರ್ಬಾರು ಮಾಡುತ್ತಾನೆ. ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ, ರಾಜನನ್ನು ಓಲೈಸುವುದಕ್ಕಾಗಿ ಸುಳ್ಳು ಕಥೆಗಳನ್ನು ನಿಜವೆಂದು ಬಿಂಬಿಸುತ್ತಾನೆ. ಈಗ ಕಾಳಿದಾಸ ಏನೂ ಹೇಳುವ ಮನಸ್ಥಿತಿಯಲ್ಲಿ ಉಳಿಯದಿರಲಿಲ್ಲ. ಈ ವೃದ್ಧಸ್ತ್ರೀಯ ಕಾಲಿಗೆ ಬಿದ್ದು, ತಾಯೇ, ದಯವಿಟ್ಟು ನೀರು ಕೊಡು ಎಂದು ನೀರಿಗಾಗಿ ಬೇಡತೊಡಗಿದ. ಆಗ ಏಳು ಮಗು ಎಂಬ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದ. ಅಲ್ಲಿ ವೃದ್ಧ ಸ್ತ್ರೀಯ ಜಾಗದಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯೇ ನಿಂತಿದ್ದಳು. ಆಕೆಗೆ ಕೈ ಮುಗಿದಾಗ ಸರಸ್ವತಿ ದೇವಿ ಹೇಳಿದಳು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಗರ್ವ ಅಹಂಕಾರವನ್ನಲ್ಲ. ನಿನ್ನ ವಿದ್ಯೆಗೆ ದೊರೆತ ಮಾನ ಸನ್ಮಾನಗಳನ್ನೇ ನೀನು ಸರ್ವಸ್ವವೆಂದು ಭಾವಿಸಿದೆ, ನಿನ್ನ ಕಣ್ಣು ತೆರೆಸುವುದು ಅವಶ್ಯಕವಾಗಿತ್ತು ಎಂದು ಎಚ್ಚರಿಸಿದಳು. ಆಗ ಕಾಳಿದಾಸ ತನ್ನ ತಪ್ಪಿನ ಅರಿವಾಯಿತು. ಕ್ಷಮೆಯಾಚಿಸಿ ದಾಹ ತಣಿಸಿಕೊಂಡ, ತನ್ನ ಮುಂದಿನ ದಾರಿಯನ್ನ ಹಿಡಿದ. ಹೀಗಾಗಿ ಇವತ್ತು ನಾವು ಕೂಡ ಯೋಚಿಸಬೇಕಾಗಿದೆ. ಅಲ್ಪವಿದ್ಯಾ ಮಹಾಗರ್ವಿ ಎಂಬ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ನಾವು ನಡೆದುಕೊಳ್ಳುತ್ತಿದ್ದೇವೆ. ಅದನ್ನು ನಾವು ಮಾರ್ಪಡಿಸಿಕೊಳ್ಳೋಣ. ಅದನ್ನು ನಾವು ಸಹನಾದೃಷ್ಟಿಯಿಂದ ನಾವು ಅದನ್ನು ತಿದ್ದುಕೊಂಡು ಮುನ್ನಡೆದಾಗ ನಮಗೆ ವಿದ್ಯೆ ಲಭಿಸುತ್ತದೆ ಎಂಬತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಿದ್ದೇನೆ.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ.
1: ತಾಂತ್ರಿಕವಾಗಿ ಮಣ್ಣು ಎಂದರೆ ಒಂದು ಖನಿಜ, ಸಾವಯವ ಪದಾರ್ಥ ಮತ್ತು ಜೀವಂತ ಜೀವಿಗಳನ್ನು ಒಳಗೊಂಡಿರುವಂತಹ ಒಂದು ಮಿಶ್ರಣ ಆಗಿರ್ತದೆ. ಮಣ್ಣು ಎಲ್ಲ ಜೀವರಾಶಿಗಳಿಗೆ ಆಶ್ರಯ ನೀಡುವಂತಹ ಭೂಮಿಯ ಮೇಲ್ಪದರಾಗಿರ್ತದೆ. ಇದಲ್ಲದೆ ಪ್ರಪಂಚಾದ್ಯಂತ ಅನೇಕ ವಿವಿಧ ರೀತಿಯ ಮಣ್ಣುಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಕಪ್ಪು ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು, ಜೇಡು ಮಣ್ಣು, ಹೀಗೆ ಮಣ್ಣಿನ ವಿಧಗಳನ್ನು ನಾವು ಗುರುತಿಸಬಹುದು. ಯಾವುದೇ ರೀತಿಯ ಮಣ್ಣಿನಲ್ಲಿ 45% ಖನಿಜಗಳು, 50% ಮಣ್ಣಿನ ಕಣಗಳ ಮಧ್ಯದ ಖಾಲಿ ಜಾಗಗಳು ಮತ್ತು 5% ಸಾವಯವ ಪದಾರ್ಥಗಳನ್ನು ಹೊಂದಿರ್ತದೆ. ಇದಲ್ಲದೆ ಮಣ್ಣು ಹಲವಾರು ಪ್ರಮುಖ ಕಾರ್ಯಗಳನ್ನು ಅದು ಮಾಡ್ತದೆ. ಸಸ್ಯದ ಬೆಳವಣಿಗೆಗೆ ಮಾಧ್ಯಮವನ್ನು ಈ ಮಣ್ಣು ಒದಗಿಸ್ತದೆ. ಭೂ ವಾತಾವರಣದ ಪರಿವರ್ತಕವಾಗಿ ಇದು ಕಾರ್ಯವನ್ನು ಮಾಡ್ತದೆ. ಭೂ ಪ್ರದೇಶದ ಅತ್ಯಂತ ನಿರ್ಣಾಯಕ ಅಂಶ ಮಣ್ಣಾಗಿರ್ತದೆ. ಜೀವಿಗಳಿಗೆ ಈ ಮಣ್ಣು ವಾಸವನ್ನು ನೀಡುತ್ತದೆ. ಜೊತೆಗೆ ಮಣ್ಣಿನಲ್ಲಿ ನಡೆಯುವ ಅನೇಕ ಕ್ರಿಯೆಗಳಿಗೆ ಈ ಮಣ್ಣು ಉತ್ತೇಜನವನ್ನು ಕೂಡ ನೀಡುತ್ತದೆ. ಇಲ್ಲಿ ಮಣ್ಣಿನ ಆರೋಗ್ಯದ ಕಡೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಒಳ್ಳೆಯ ಮಣ್ಣಿನಲ್ಲಿ ಒಳ್ಳೆಯ ಗುಣಮಟ್ಟದ ಪೈರನ್ನು ಅಥವಾ ಆಹಾರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರೋಗಗ್ರಸ್ತ ಮಣ್ಣು ಅಥವಾ ಕ್ಷಾರವಸ್ತ ಮಣ್ಣು, ಆಮ್ಲೀಯ ಲವಣಗಳು ಹೆಚ್ಚಾಗಿರುವಂಥ ಮಣ್ಣಿನಲ್ಲಿ ಗುಣಮಟ್ಟದ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹ ಪ್ರಮುಖ ಜವಾಬ್ದಾರಿ ನಮ್ಮ ಮೇಲಿದೆ. ಮುಖ್ಯವಾಗಿ ಕೇವಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ರಾಸಾಯನಿಕಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ನಾವು ನಾಶ ಮಾಡಿದ್ದೀವಿ. ಭೂಮಿಯ ಮೇಲ್ಪದರು ಈ ರೀತಿಯಾಗಿ ರಾಸಾಯನಿಕ ಬಳಕೆಯಿಂದ ಕಲುಷಿತಗೊಂಡಿದೆ. ಆದುದರಿಂದ ನಾವು ಮಣ್ಣಿನ ಒಂದು ಇಂಗಾಲವನ್ನು ಅಥವಾ ಆರ್ಗ್ಯಾನಿಕ್ ಒಂದು ಅಂಶವನ್ನು ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದರೆ ಸಾವಯವ ವಸ್ತುಗಳನ್ನು ಅಥವಾ ಭೂಮಿಯ ಮೇಲ್ಭಾಗದ ಒಂದು ವಿವಿಧ ವಸ್ತುಗಳನ್ನು ಮರುಬಳಕೆ ಮಾಡೋದರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಭೂ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ಒಂದು ಇಂಗಾಲದ ಪ್ರಮಾಣ ಅತ್ಯಂತ ಕೆಳಮಟ್ಟದಲ್ಲಿದೆ. ಅದನ್ನು 0.5% ಹೆಚ್ಚಿಸುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಸಮಗ್ರ ಬೇಸಾಯ ಆಗಿರ್ಬೋದು, ನೈಸರ್ಗಿಕ ಕೃಷಿಗಳಾಗಿರ್ಬೋದು, ಜೊತೆಗೆ ಸಾವಯವ ವಸ್ತುಗಳನ್ನು ಮರಳಿ ಭೂಮಿಗೆ ಸೇರಿಸುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಜೊತೆಗೆ ಭೂಮಿಯಲ್ಲಿ ಹೆಚ್ಚಿನ ಒಂದು ರಾಸಾಯನಿಕವನ್ನು ಮಾಡದೆ ಬೆಳೆ ಪರಿವರ್ತನೆ ಮಾಡುವಂತಹ ಒಂದು ಪದ್ಧತಿಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು, ತಿಪ್ಪೆ ಗೊಬ್ಬರಗಳನ್ನು ಬಳಕೆ ಮಾಡುವುದು ಅಥವಾ ಇತರ ಸಾವಯವ ವಸ್ತುಗಳನ್ನು ಮರುಬಳಕೆ ಮಾಡೋದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ. ಅನೇಕ ವರ್ಷಗಳಿಂದ ಪ್ರಪಂಚದ ಹಾಗೂ ಭಾರತದಲ್ಲಿನ ಕೃಷಿಯು ಅನೇಕ ಪ್ರಗತಿಯನ್ನು, ಏರುಪೇರುಗಳನ್ನು ಕಂಡಿದೆ. ಆಹಾರದ ಉತ್ಪಾದನೆಯ ಭರಾಟೆಯಲ್ಲಿ ನಾವು ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿಯಲ್ಲಿ ಕಲುಷಿತ ವಾತಾವರಣ ಉಂಟಾಗಿ ಭೂಮಿಯ ಆರೋಗ್ಯದ ಜೊತೆಗೆ ಮನುಷ್ಯನ ಆರೋಗ್ಯವು ಕೂಡ ಕೆಡ್ತಾ ಇರುವಂತಹ ಒಂದು ಆತಂಕಕಾರಿ ಅಂಶ ನಮಗೆ ದೊರೀತಾ ಇದೆ. ಮಣ್ಣು ಮತ್ತು ಬೆಳೆ ನಿರ್ವಹಣಾ ಪದ್ಧತಿಗಳನ್ನು ರೈತ ಬಾಂಧವರು ಅಚ್ಚುಕಟ್ಟಾಗಿ ಹಾಗೆಯೇ ಪದ್ಧತಿಯ ಮೂಲಕ ಮಾಡೋದರಿಂದ ಕೃಷಿ ಪರಿಸರ ವ್ಯವಸ್ಥೆಯ ನಡುವೆ ಸಂಬಂಧವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಕೇವಲ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವುದಷ್ಟೇ ಅಲ್ಲ, ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಹಾಗೆಯೇ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಬೆಳೆಯುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಮುಖ್ಯವಾಗಿ ಜೈವಿಕ ಉತ್ಪಾದನೆಯನ್ನು ಉಳಿಸಿಕೊಳ್ಳಲು, ಪರಿಸರದ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು, ಸಸ್ಯ ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಉತ್ತೇಜಿಸಲು ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗಮನವನ್ನು ನಾವು ಕೊಡಬೇಕಾಗ್ತದೆ. ಆದುದರಿಂದ ಮಣ್ಣು ಅನ್ನೋದು ಒಂದು ಜೀವಂತ ವಸ್ತುವಾಗಿದ್ದು ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು. ಸಾವಯವ ಪದಾರ್ಥಗಳನ್ನು ಮರಳಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವಂಥದ್ದು, ಜೊತೆಗೆ ರಾಸಾಯನಿಕ ಬಳಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡುವ ಕಡೆ ರೈತ ಬಾಂಧವರು ಗಮನವನ್ನು ಹರಿಸಬೇಕಾಗ್ತದೆ.
0: ಇದುವರೆಗೂ ಅಂಬರೀಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ಜನಪದ ಗೀತೆಗಳು, ಮೊದಲಿಗೆ ಕೆಲವು ಜಾಹೀರಾತು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತದಲ್ಲಿ ಕೇಳಿ ಸಿ ಅಶ್ವಥ್, ಕೆಕೇರಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು.

ಇದುವರೆಗೂ ಸಿ ಅಶ್ವಥ್, ಕಿಕೇರಿ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55 ನಿಮಿಷವಾಗಲಿದ್ದು ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಐಸ್ ಕ್ರೀಮ್ ಬೇಕೇ? ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
4: ದುಡಿಮೆಯ ದೇವರು ದುಡಿಮೆ ತವರೂರು.
5: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ ಮೂರನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆ ಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200 ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35 ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ 100 ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನ ಹುಂಡಿಯ ಶ್ರೀನಿವಾಸ ಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತಹ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನೂ ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸು ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಗ್ರಾಹಕರು ಬಂದು ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35 ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗನ ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ 7.78% ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ, ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969 ಜುಲೈ 19 ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3-9 ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯನ್ಸಿ ಇನ್ ರೀಡಿಂಗ್ ವಿತ್ ಲಿಟ್ರಸಿ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದ್ದವು. ಈ ಸಮಸ್ಯೆಗಳು

0: ಅನ್ನು ಪರಿಹರಿಸುವಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
1: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275ಕ್ಕೂ ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ್ ಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:15:55. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ವಿದ್ಯಾದಾನ ಎನ್ನುವಂಥ ಎಸ್ಎಸ್ಎಲ್ಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮುಂದಿನ 10ನೇ ನಂತರದ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಇವತ್ತು ಕೊನೆಯ ದಿನ. ಸ್ಕಾಲರ್ಶಿಪ್ ಅಗತ್ಯ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ವಿಕಾಸ್ ಅಕಾಡೆಮಿ ಮನವಿ ಮಾಡಿದೆ. ಈ ಕುರಿತಾದ ವಿವರವಾದ ಮಾಹಿತಿಯನ್ನ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಒಬ್ಬರಾಗಿರುವ ಶ್ರೀಮತಿ ಅಂಬಿಕಾ ಶೆಳ್ಳಿಗೆ ಅವರು ನೀಡಿದ್ದಾರೆ.
3: ವಿದ್ಯಾದಾನ್ ವಿದ್ಯಾರ್ಥಿ ವೇತನ 10ನೇ ತರಗತಿ ಪಾಸ್ ಆಗಿ 90% ಪಡೆದಿರುವ ಆರ್ಥಿಕವಾಗಿ ಹಿಂದುಳಿದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ಅನುಕೂಲವಾಗಲಿದೆ. ವಿದ್ಯಾದಾನ್ ವಿದ್ಯಾರ್ಥಿ ವೇತನವನ್ನು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ನೀಡಲಾಗುತ್ತಿದ್ದು ಶ್ರೀ ಎನ್ ಡಿ ಶಿಬುಲಾಲ್ ಸಹ ಸಂಸ್ಥಾಪಕರು ಇನ್ಫೋಸಿಸ್. ಇವರು ಈ ಫೌಂಡೇಶನ್ ನ ಸಂಸ್ಥಾಪಕರಾಗಿದ್ದಾರೆ. ಇದು ದೇಶದ 26 ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೂ ದೇಶದ 78,000 ವಿದ್ಯಾರ್ಥಿಗಳು, ರಾಜ್ಯದ 15,000 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ. 2026 ಇದೇ ವರ್ಷ ವಿದ್ಯಾರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು, 90% ಪಡೆದಿರಬೇಕು. ಅಂಗವೈಕಲ್ಯ ಹೊಂದಿದ ಮಕ್ಕಳು 75% ಪಡೆದಿರಬಹುದು. ಇವರ ಆದಾಯ ಪ್ರಮಾಣ ಪತ್ರ, ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ, ವಿದ್ಯಾರ್ಥಿಯ ಭಾವಚಿತ್ರ, 10ನೇ ತರಗತಿಯ ಅಂಕಪಟ್ಟಿ, ಒಂದು ವೇಳೆ ಅಂಗವೈಕಲ್ಯ ಹೊಂದಿದ್ದರೆ ಅದರ ಪ್ರಮಾಣ ಪತ್ರ, ಈ ಎಲ್ಲಾ ದಾಖಲೆಗಳನ್ನು ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿಯ ಮೂಲಕ www.vidyadan.org ಅಥವಾ SDF ವಿದ್ಯಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶವೇನೆಂದರೆ ದ್ವಿತೀಯ PUC ಹಂತದ ಅಂಕದ ಆಧಾರದ ಮೇಲೆ ಈ ವಿದ್ಯಾದಾನ್ ವಿದ್ಯಾರ್ಥಿ ವೇತನ ಮುಂದುವರೆಯಲಿದೆ. ಧನ್ಯವಾದಗಳು.
1: ಗಮನಿಸಿ ಕೇಳುಗರೆ ವಿದ್ಯಾರ್ಥಿಗಳೇ, ಈ ವಿದ್ಯಾದಾನ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ July 19, ಅಂದರೆ ಇವತ್ತು. ಸ್ಕಾಲರ್ಶಿಪ್ ಅಗತ್ಯ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಲು ವಿಕಾಸ್ ಅಕಾಡೆಮಿ ಮನವಿ ಮಾಡಿದೆ. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳುಗರೆ, ನಮ್ಮ ಕಲಬುರಗಿ ಭಾಗದಲ್ಲಿ ನಡೆದ ಅತ್ಯಂತ ಅತ್ಯದ್ಭುತ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ 7 ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ಅನೇಕ ಸಮಾವೇಶಗಳನ್ನು ಆಯೋಜಿಸಲಾಗಿತ್ತು. ಅದರಲ್ಲಿ ಒಂದು ಯುವ ಸಮಾವೇಶ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸು ಕಂಡಿದ್ದು ಅಂದು ಮಧ್ಯಾಹ್ನ ನಡೆದ ದಿಶಾನಿರ್ದೇಶನ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟರು, ನಿರ್ಮಾಪಕರು ಹಾಗೂ ನಿರ್ದೇಶಕರು ಆದಂತಹ ರಮೇಶ್ ಅರವಿಂದ್ ಅವರು ಆಗಮಿಸಿ ಯುವ ಜನತೆಗೆ ಮಾರ್ಗದರ್ಶನ ನೀಡಿದರು. ಬನ್ನಿ ಅಂದಿನ ಆ ಧ್ವನಿ ಮುದ್ರಣವನ್ನ ಈಗ ಕೇಳಿ.
4: ಸಂಸ್ಕೃತಿ ಅಂದ್ರೆ ಏನಿದು? ನೀವು ವಾಟ್ಸಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಅಂತ ಮಾಡಿರ್ತಿರಲ್ಲ, ನೀವು, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ ಚಿಕ್ಕಪ್ಪ, ನಿಮ್ ಕಸಿನ್, ನಿಮ್ಮ ನೆವ್ಯೂ, ಎಲ್ರು ಜೊತೆಗಿರ್ಬೇಕು ಅಂತ ಆಸೆ ಪಡ್ತಿರಲ್ಲ, ಆ ಗುಣ. ಅದರ ಜೊತೆ ನಮ್ಮ ಋಷಿಗಳು, ನಮ್ಮ ಮುನಿಗಳು ಅವರ ಜ್ಞಾನ, ನಮ್ಮ ಸಾಹಿತಿಗಳು, ನಮ್ಮ ಕವಿಗಳು ಅವರ ಚಿಂತನೆ, ನಮ್ಮ ರಾಜರು, ನಮ್ಮ ಮಹಾರಾಜರು ಅವರ ಧೈರ್ಯ, ಶೌರ್ಯ, ವೀರ, ನಮ್ಮ ಸಾಮಾನ್ಯ ಜನರ ಭಾವನೆಗಳು ಎಲ್ಲವೂ ಸೇರಿ, ಸರ್ವಸ್ವ ಇದೆಲ್ಲವೂ ಸೇರಿ ನಮ್ಮತನ, ನಮ್ಮ ಸಂಸ್ಕೃತಿ ಅಂತ ಆಗುತ್ತೆ. ಇದು ಬರೀ 5,000 ವರ್ಷಗಳ ಹಿಂದೆ ಆಗಿದ್ದ ವಿಷಯ ಮಾತ್ರ ಅಲ್ಲ. ಮೊನ್ನೆ ಹೋದ್ವಾರ ನಿಮ್ಗೇನೋ ಇಷ್ಟ ಆಯ್ತಾ, ನೀ ಒಪ್ಪುದ್ರ, ಅದನ್ನೂ ಹೀರ್ಕೊಳ್ಳುತ್ತೆ. ನಿನ್ನೆ ನಿಮ್ಗೇನೋ ಇಷ್ಟ ಆಯ್ತಾ, ಅದನ್ನೂ ಹೀರ್ಕೊಳ್ಳುತ್ತೆ. ಇವತ್ ನಾನು ಮಾತಾಡ್ತಿರೋದು ನಿಮಗೆ ಒಪ್ಪಿಗೆ ಆದ್ರೆ ಅದನ್ನು ಅದು ಹೀರ್ಕೊಳ್ಳುತ್ತೆ. ಹಾಗಾಗಿ ಸಂಸ್ಕೃತಿ ಅನ್ನೋದು ಅದು ಇಟ್ಸ್ ಅ ವೆರಿ ಡೈನಮಿಕ್ ಥಿಂಗ್, ಇಟ್ಸ್ ಅ ವೆರಿ ಫ್ಲೂಯಿಡ್ ಥಿಂಗ್. ಕೊನೆಗೆ ನೀವೆಲ್ಲರೂ ಒಪ್ಪುವಂತ ವಿಷಯಗಳು ಎಲ್ಲವೂ ನಮ್ಮ ಸಂಸ್ಕೃತಿ ಆಗತ್ತೆ, ನನಗೆ ಬೇಡ ಅಂತ ನೀವು ತಿರಸ್ಕರಿಸುವಂತ ಎಲ್ಲ ವಿಷಯಗಳು ನಮ್ಮ ಸಂಸ್ಕೃತಿಯ ಹೊರಗೆ ಉಳಿಯುತ್ತೆ ಅಷ್ಟೇ. ಅದು ಇದನ್ನ ಡಿಸೈಡ್ ಮಾಡೋದು ಯಾರು? ನೀನು ನಾವು ಅವರಲ್ಲ. ಇದನ್ನ ಡಿಸೈಡ್ ಮಾಡೋದು ಕಾಲ. ಹಾಗಾಗಿ ಈ ಕಾಲ ಅನ್ನೋದು ಮಹಾ ಫಿಲ್ಟರ್. ಅದು ಅದಕ್ಕೆ ಆ ಕಾಲಕ್ಕೆ ಏನ್ ಬೇಕೋ ಅದನ್ನ ಒಪ್ಕೊಳ್ಳುತ್ತೆ. ಈ ಕಾಲಕ್ಕೆ ಇದು ಬೇಡ ಅಂತ ಅನ್ಸಿದ್ರೆ ಕಾಲ ಅದನ್ನ ತಳ್ಳಾಕ್ಬಿಡುತ್ತೆ. ಹಾಗಾಗಿ ಯು ಕೆನಾಟ್ ಆರ್ಗ್ಯೂ ವಿತ್ ಕಲ್ಚರ್ ಬಿಕಾಸ್ ಇಟ್ ಇಸ್ ಸ್ಕಲ್ಪ್ಟೆಡ್ ಬೈ ಟೈಮ್, ಇಟ್ ಇಸ್ ನಾಟ್ ಸ್ಕಲ್ಪ್ಟೆಡ್ ಬೈ ಎ ಹ್ಯೂಮನ್ ಬೀಯಿಂಗ್. ಹಾಗಾಗಿ ಕಲ್ಚರ್, ಈ ಸಂಸ್ಕೃತಿಗೆ ಇಷ್ಟೊಂದು ಮೌಲ್ಯ ಇರೋದು ಅದಕ್ಕೋಸ್ಕರ. ಈಗ ಈಗ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಇದೆಯಲ್ಲ, ಇದು ನನಗನ್ಸುತ್ತೆ ಒಂದ್ ರೀತಿಯಲ್ಲಿ ರೀ, ಇದು ಮಹಾನದಿ, ಸಾವಿರಾರು ವರ್ಷಗಳಿಂದ ಹರ್ಕೊಂಬಂದಿರುವಂತ ನದಿ ಇದು ಸಂಸ್ಕೃತಿ ಅನ್ನೋದು. ನಮ್ಗೆ ಈಗ ಅಡಚಣೆಗಳು ಬಂದಾಗ ಅದನ್ನ ಹೇಗ್ ಪಾರಾಗಿ ಹೋಗ್ತಿದೀವಿ ಗೊತ್ತಾ? ನಮ್ಮ ಜೀವನದಲ್ಲಿ ನಾವೆಲ್ಲರೂ, ಎಲ್ಲ ಭಾರತೀಯರು ನಮ್ಗೆ ಸಹಾಯ ಮಾಡ್ತಿರೋದು ನಮ್ಮ ಸಂಸ್ಕೃತಿ. ಹಾಗಾಗಿ ಒಂದು ರೀತಿಯಲ್ಲಿ ಸಂಸ್ಕೃತಿ ಅನ್ನೋದು ನೀರು, ಇನ್ನೊಂದು ರೀತಿಯಲ್ಲಿ ನಮ್ಮಲ್ಲಿರೋ ಸಹನೆ, ನಮ್ಮಲ್ಲಿರೋ ತಾಳ್ಮೆ, ನಮ್ಮಲ್ಲಿರೋ ಶಾಂತಿ ಸ್ವಭಾವ ಎಲ್ಲವನ್ನು ನೋಡಿದಾಗ ಅದು ಕಾರಣ ನಮ್ಮ ಸಂಸ್ಕೃತಿ. ಹಾಗಾಗಿ ನಮ್ಮ ಸಂಸ್ಕೃತಿ ಪೃಥ್ವಿ ಕೂಡ. ಇನ್ನೊಂದು ರೀತಿಯಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಅಂದ್ರೆ ಅದಕ್ಕೊಂದು ತೀವ್ರತೆ ಬೇಕಲ್ಲ, ಆ ತೀವ್ರತೆ ಅದು ಬೆಂಕಿಯ ಗುಣ. ಹಾಗಾಗಿ ಸಂಸ್ಕೃತಿ ಇನ್ನೊಂದು ರೀತಿಯಲ್ಲಿ ಬೆಂಕಿ ಕೂಡ. ಮತ್ತೊಂದು ರೀತಿಯಲ್ಲಿ ಪೃಥ್ವಿನೂ ಅದೇ, ನೀರು ಅದೇ, ಬೆಂಕಿನೂ ಅದೇ, ಸಂಸ್ಕೃತಿನೇ ನಮ್ಮ ಉಸಿರು ರೀ. ಹಾಗಾಗಿ ಸಂಸ್ಕೃತಿ ವಾಯು ಕೂಡ. ಎಲ್ಲದಕ್ಕಿಂತ ಅಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ ಹನುಮಂತ ಬೆಟ್ಟನೇ ತಂದ್ಬಿಡ್ತಿದ್ದಂತೆ. ಇನ್ನೊಂದ್ ಕಡೆ ಅಳಿಲು ಸಣ್ಣ ಸಣ್ಣ ಮರಳು ಅಣುಗಳನ್ನ ತತ್ತಿದ್ದಂತೆ. ಶ್ರೀರಾಮ ಎರಡನ್ನೂ ಸ್ವೀಕರಿಸ್ತಿದ್ರು. ಯಾಕಂದ್ರೆ ನೀವು ಎಷ್ಟು ದೊಡ್ಡ ಕೆಲಸ ಮಾಡ್ತೀರಾ ಮುಖ್ಯ ಅಲ್ಲ, ನಿಮ್ಮ ಹೃದಯದ ಆಳ ಎಷ್ಟಿದೆ, ಎಷ್ಟು ಹೃದಯಕ್ತಿಕೆಯಿಂದ ನೀವು ಆ ಕೆಲಸವನ್ನ ಮಾಡ್ತಾ ಇದ್ದೀರಿ, ಎಷ್ಟು ಮನಸ್ಫೂರ್ತಿಯಾಗಿ ಒಂದ್ ಕೆಲಸವನ್ನ ಮಾಡ್ತಿದ್ದೀರಿ ಅನ್ನೋದೇ ಮಾನದಂಡ. ಹಾಗಾಗಿ ಅದನ್ನ ಕಲಿಸಿದ್ದು ನಮ್ಮ ರಾಮಾಯಣ, ನಮ್ಮ ಸಂಸ್ಕೃತಿ. ಹಾಗಾಗಿ ಸಂಸ್ಕೃತಿ ಅನ್ನೋದು ನಿಮ್ಮ ಹೃದಯದ ಆಳ, ನಿಮ್ಮ ಹೃದಯ ಆಕಾಶವಷ್ಟು ವಿಶಾಲವಾಗಿರುವಕ್ಕೆ ಅಂತ ಹೇಳ್ಕೊಟ್ಟಿದ್ದೇ ಸಂಸ್ಕೃತಿ. ಹಾಗಾಗ ಸಂಸ್ಕೃತಿ ಪಂಚಭೂತಗಳು, ಪೃಥ್ವಿನೂ ಅದೇ, ನೀರು ಅದೇ, ಅಗ್ನಿನೂ ಅದೇ, ಆಕಾಶನೂ ಅದೇ. ಹೀಗೆ ಪಂಚಭೂತಗಳು ಸಂಸ್ಕೃತಿ ಅಂತ ಆದಾಗ ಪಂಚಭೂತಗಳಷ್ಟೇ ಶ್ರೇಷ್ಠ ನಮ್ಮ ಸಂಸ್ಕೃತಿ, ಪಂಚಭೂತಗಳಷ್ಟೇ ಶಾಶ್ವತ ನಮ್ಮ ಸಂಸ್ಕೃತಿ. ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಅಂತ ಎಲ್ಲದಕ್ಕೂ ಇರುತ್ತೆ. ಹುಟ್ಟಿದ್ಮೇಲೆ ಒಂದನ್ನ ನಾವೆಲ್ಲರೂ ಹೋಗ್ಬೇಕು, ನಮ್ಮೆಲ್ರಿಗೂ ಎಕ್ಸ್ಪೈರಿ ಡೇಟ್ ಇದೆ. ಮೆಡಿಸಿನ್ ತಗೊಳ್ತೀರಾ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಅದ್ಯಾವುದೋ ಬಿಸ್ಕೆಟ್ ತಗೊಳ್ತೀರಾ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಆದ್ರೆ ಪ್ರಪಂಚಕ್ಕೆ ಏನೇ ಆಗ್ಲಿ, ಜಗತ್ತಿಗೆ ಏನೇ ಆಗ್ಲಿ, ಇಡೀ ಜಗತ್ತೇ ಶೂನ್ಯವಾಗ್ಲಿ, ಆದ್ರೆ ಕೊನೆವರೆಗೂ ಉಳಿಯೋದು ಅಂದ್ರೆ ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದೇ ಸತ್ಯ. ಆ ನಿಧಿ, ಅಂತ ದೊಡ್ಡ ನಿಧಿ ನಿಮ್ ಹಿಂದೆ ಇದೆ ಸರ್. ಒಂದ್ ಕತೆ ಕೇಳಿರ್ತೀರಿ, ಕಿಂಬರ್ಲಿ ಮೈನ್ಸ್ ಬಗ್ಗೆ ಹೇಳ್ತಾರೆ. ಒಬ್ಬನಿಗೇ ಯಾರ ಹೇಳಿದ್ರು, ಗುರುವೇ ಅಲ್ಲೊಂದು ಪಕ್ಕದಲ್ಲೇ ಒಂದು ಮೈನ್ಸ್ ಇದೆಯಂತೆ, ಅಲ್ಲಿ ವಜ್ರಾಲ ಸಿಗುತ್ತಂತೆ, ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಡ್ಬೋದು ಒಂದು. ಇವನು ಹೌದಾ ಅಂದ್ಬಿಟ್ಟು ಅವನು ಇದ್ದು ಬಂದಿದ್ದಂದು ಅದೇ ಅವ್ರ ಕತ್ತೆ ಇತ್ತು ಅದನ್ನ ಮಾರ್ದ. ಅವನ ಹತ್ರ ಇದ್ದಿದ್ದು ಅಲ್ಪ ಸ್ವಲ್ಪ ದುಡ್ಡೆಲ್ಲ ತಗೊಂಡು ಆ ಮೈನು ಅದನ್ನ ಹುಡ್ಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ಸಿಗೋದೇ ಇಲ್ಲ. ಒಂದ್ ವರ್ಷ ಹುಡುಕ್ತಾನೆ, ಎರಡ್ ವರ್ಷ ಹುಡುಕ್ತಾನೆ, ಹತ್ತು ವರ್ಷ ಹುಡುಕ್ತಾನೆ, 20 ವರ್ಷ ಹುಡುಕ್ತಾನೆ, ಅವನಿಗೆ ಆ ಮೈನ್ ಸಿಗೋದೇ ಇಲ್ಲ. ಕೊನೆಗೆ ಸುಸ್ತಾಗಿ ಮುದುಕ್ನಾಗಿ ಮನೇಲಿ ಬಂದು ಕೂರ್ತಾನೆ, ನೋಡಿದ್ರೆ ಅವನ್ ಮನೆ ಮುಂದೆ ಒಂದ್ ಸಣ್ಣದೊಂದು ಸ್ಟ್ರೀಮ್, ಅದ್ರೇನೋ ಪಳ ಪಳ ಪಳ ಅಂತ ಹೊಳಿತಿತ್ತಂತೆ. ಏನು ಅಂತ ನೋಡಿದ್ರೆ ಆ ಮೈನು ಆ ಗಣಿ ಅವನ್ ಮನೆ ಕೆಳಗೆ ಇತ್ತಂತೆ. ಅವನು ಇಡೀ ಪ್ರಪಂಚ 20 ವರ್ಷ ಸುತ್ತಿದ್ದಾನೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಲ್ಲೆಲ್ಲೋ ಏನೇನೋ ಹುಡುಕ್ಬೇಡಿ, ಎಲ್ಲವೂ ನಿಮ್ ಮನೆಯಲ್ಲೇ ಇದೆ, ನಿಮ್ ಹತ್ರಾನೇ ಇದೆ, ನಿಮ್ ಊರಲ್ಲೇ ಇದೆ. ಯಾಕಂದ್ರೆ ಇದು ಭಾರತೀಯ ಸಂಸ್ಕೃತಿ ಇರುವಂತ ನೆಲ, ನೀವು ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ನಿಮಗೆ ಏನೇನ್ ಬೇಕೋ ಎಲ್ಲವೂ ಇಲ್ಲೇ ಇದೆ ಸರ್. ನಿಮ್ ಅಪ್ಪನಿಗಿಂತ ದೊಡ್ಡ ಹೀರೋ ಇನ್ನೊಬ್ಬ ಇಲ್ಲ, ನಿಮ್ ಅಮ್ಮನಿಗಿಂತ ದೊಡ್ಡ ಹೀರೋಯಿನ್ ಇನ್ನೊಬ್ರು ಇಲ್ಲ. ನೀವು ಹೀರೋನ ಹುಡ್ಕೊಂಡು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ, ಹೀರೋಯಿನ್ ನ ಹುಡ್ಕೊಂಡು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ. ಈ ತರ ಶಿಲ್ಲೆ ಹೊಡಿಯಕ್ಕೆ ಅವಕಾಶ ನಿಮ್ ಮನೆಯಲ್ಲೇ ಇದೆ. ಈ ತರ ಶಿಲ್ಲೆಗೆ ಅರ್ಹರು ನಿಮ್ ಮನೆಯಲ್ಲಿದ್ದಾರೆ. ಈ ತರ ಚಪ್ಪಾಳೆಗೆ ಅರ್ಹರು ನಿಮ್ಮ ಪೇರೆಂಟ್ಸ್, ನಿಮ್ಮ ಪೋಷಕರು, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ. ಹಾಗಾಗಿ ಎಲ್ಲವೂ ನಿಮ್ಮ ಹತ್ರನೇ ಇದೆ, ನಿಮ್ಮ ಹತ್ರ ಇದೆ, ಎಲ್ಲೆಲ್ಲೋ ಹುಡುಕ್ಬೇಡಿ, ಬಹಳ ಹತ್ರದಲ್ಲಿದೆ. ಯಾಕಂದ್ರೆ ನೀವೆಲ್ರು ಭಾರತೀಯರು. ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆಯಲ್ಲ, ಇದು ನಿಮ್ಮ ಮೊದಲನೇ ನಿಧಿ. ಫಿಕ್ಸಾ, ಇದು ಮೊದಲನೇ ನಿಧಿ. ಇನ್ನೂ ಎರಡು ನಿಧಿಗಳಿದೆ ನಿಮ್ಮ ಹತ್ರ. ಮೊದಲನೇ ನಿಧಿ ನೀವು ಭಾರತೀಯರು, ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆ. ಎರಡನೇ ನಿಧಿ ಯಾವುದು? ಇದು ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಮಾನವನ ಹುಟ್ಟದಂತ ಎಲ್ರಿಗೂ ಸಂಬಂಧಪಟ್ಟಂತ ಎರಡನೇ ನಿಧಿ ಇದು. ಏನದು? ಅಷ್ಟ ದಿಕ್ಕುಗಳು, ಚತುರ್ವೇದಗಳು, ತ್ರಿವೇದಿ, ತ್ರಿನೇತ್ರ ಅಲ್ವಾ, ತ್ರಿದೇವಿಯರು, ಎರಡೇ ಎರಡು ಜೋಡಿಯಾಗಿ ಬರೋದು ಯಾರು? ಹಗಲು ಇರುಳು, ಕಪ್ಪು ಬಿಳಿಪು. ಆದ್ರೆ ಕೆಲವು ವಿಷಯಗಳು ಒಂದೇ ಒಂದಿರುತ್ತೆ ಜಗತ್ತಲ್ಲಿ, ಒಂದೇ ಒಂದು. ಆತರ ಇನ್ನೊಂದಿರಕ್ ಸಾಧ್ಯನೇ ಇಲ್ಲ. ಯಾವುದು? ಸೂರ್ಯ ಒಂದೇ, ಚಂದ್ರ ಒಂದೇ, ಇನ್ನೊಂದಿದೆ ಒಂದೇ ಒಂದು ಜಗತ್ತಲ್ಲಿ ಎಲ್ಲುಡುಕರು ಮತ್ತೆ ಸಿಗಲ್ಲ. ಯಾರು ಗೊತ್ತಾ? ನೀವು ಸರ್. ನಿಮ್ ತರ ಇನ್ನೊಬ್ಬ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಸರ್. ಯಾಕೆ ಹೇಳ್ತಿದ್ರಂದ್ರೆ ನಿಮ್ ಎಲ್ಲರ ಕತೆ, ನಿಮ್ ತರ ಒಬ್ಬ ಜಗತ್ತಲ್ಲಿಲ್ಲ, ಹಿಂದೆ ಇತಿಹಾಸದಲ್ಲ ಇದ್ದಿಲ್ಲ ರೀ. ಯಾಕೆ ಅಂದ್ರೆ ನಿಮಗಿರುವ ಡಿ ಎನ್ ಎ ಸೆಟಪ್, ನಿಮಗಿರುವ ಜೆನೆಟಿಕ್ ಮೇಕಪ್, ಅಂದ್ರೆ ನಿಮ್ ಮೂಗು ನಿಮ್ಮ ಅಪ್ಪನ ತರ ಇದೆ, ನಿಮ್ ಕಿವಿ ನಿಮ್ಮ ಅಮ್ಮನ ತರ ಇದೆ, ಅದೆಲ್ಲ ಬೇರೆ ವಿಷಯ. ನಿಮ್ಮ ಮೈಂಡ್ ಸೆಟ್ ಇದೆಯಲ್ಲ ಅದು ಅನನ್ಯ, ನೀವು ಒಬ್ಬರೇ ಇರೋದು. ಯಾಕೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಯು ಆರ್ ಸ್ಪೆಷಲ್, ಯು ಆರ್ ಯುನೀಕ್, ದರ್ ಇಸ್ ನೋ ಬಡಿ ಲೈಕ್ ಯು ಇನ್ ದ ಹಿಸ್ಟ್ರಿ. ಪಾಯಿಂಟ್ ಟೂ, ನಿಮ್ ತಲೆ ಒಳಗೆ ದೇವ್ರು ಕೊಟ್ಟಿದಾನಲ್ಲಪ್ಪ ಒಂದ್ ಬುರುಡೆ, ಅದರೊಳಗೆ ಏನೋ ಇದೆಯಲ್ಲ, ಅದು ಸಾಧಾರಣವಾದ ಉಪಕರಣ ಅಲ್ಲ. ದಿಸ್ ಬ್ರೈನ್ ಈಸ್ ಅಟ್ಲೀಸ್ಟ್ 2 million years old. ಅಂದ್ರೆ 20 ಲಕ್ಷ ವರ್ಷಗಳು ಇವಾಲ್ವ್ ಆಗಿ ಇವಾಲ್ವ್ ಆಗಿ ಇವಾಲ್ವ್ ಆಗಿ ಒಂದು ಹ್ಯೂಮನ್ ಬ್ರೈನ್ ಆಗಿ ನಿಮ್ ತಲೆ ಒಳಗೆ ಕೂತಿದೆ. ಅದರ ಶಕ್ತಿ ಏನ್ ಗೊತ್ತಾ ನಿಮಗೆ? ಅದರ ಶಕ್ತಿಯನ್ನ ಮೊದಲು ನೀವು ಗ್ರಹಿಸಬೇಕು. ಅರ್ಥ ಆಗ್ತಿದ್ಯಾ ಎಂತ ಶಕ್ತಿ ಇದೆ ನಿಮಗೆ ಅಂತ? ಹಾಗಾಗಿ ದಯವಿಟ್ಟು ಅದನ್ನ ಸರಿಯಾಗಿ ನೀವು ಉಪಯೋಗಿಸ್ಬೇಕಷ್ಟೇ. ನಿಮಗಿರುವ ಮಹಾಶಕ್ತಿ ಎರಡನೇದು ಅಂದ್ರೆ ನಿಮ್ ತಲೆಯಲ್ಲಿ ಇರುವಂತ 20 ಲಕ್ಷ ವರ್ಷಗಳು ಸತತವಾಗಿ ಅಪ್ಡೇಟ್ ಆಗ್ತಾ ಒಂದು ಬ್ರೈನ್ ಆಗಿ ನಿಮ್ ತಲೆ ಒಳಗೆ ಕೂತಿದೆ.
1: ಆತ್ಮೀಯ ಕೆಳಗರೆ, ಇವಾಗಿದ್ವು ನಟ, ನಿರ್ದೇಶಕ, ನಿರ್ಮಾಪಕರಾದ ರಮೇಶ್ ಅರವಿಂದ್ ಅವರ ಮಾತುಗಳು. ಭಾರತೀಯ ಸಂಸ್ಕೃತಿ ಉತ್ಸವ 7ರಲ್ಲಿ ಜರುಗಿದಂತಹ ಯುವ ಸಮಾವೇಶದಲ್ಲಿ ಅವರು ಮಾತಾಡ್ತಾ ಇದ್ರು. ಇನ್ನು ಕೆಳಗರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:31. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಏನು ರಂಗ, ಕೈಗೆ ಬ್ಯಾಂಡೇಜು
8: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
5: ಆಸ್ಪತ್ರೆ ವೆಚ್ಚಕ್ಕೆ ₹50,000 ವರೆಗೆ ಸಹಾಯ ಸಿಗುತ್ತೆ.
9: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಪ್ರಕಾರ ಪಿ ಎಂ ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಕೇಳುಗರೆ, ಈ ಬೆಳಗ್ಗೆ 9:30 10:32 ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 0832-20032 ಅಥವಾ 2958-98 ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೋಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೋಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೋಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶಗಳ ಕುರಿತು ಚರ್ಚಿಸಿದರು. ಕಳೆದ 2 ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದ

0: ಬೊಮ್ಮನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3ರಂದು ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28ರಂದು ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026ನೇ ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17ರಿಂದ ಮಾರ್ಚ್ 11ರವರೆಗೆ ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15ರಿಂದ 21ರವರೆಗೆ ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪೌರಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಷ್ಟೀಯ ಪೌರಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರು ಪ್ರಸ್ತಾಪಿಸಿದ ಕುಂದುಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026ರ 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಎಜ್ರಿ ಕೋನ್ಲಾ ಹಾಗೂ ಬುಖಾಯ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
6: ವಾಹ್!
7: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ರಾಜೇಶ್ ಅವರ ಧ್ವನಿಯಲ್ಲಿ ಕುರುಬನ ರಾಣಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಕೇಳಿ ಕುರುಕ್ಷೇತ್ರ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

0: ಪ್ರಮೋದ್ ಮರವಂತಿಯವರ ಸಾಹಿತ್ಯದಲ್ಲಿ, ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ. ಗಾಯಕರು ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರು.
1: ಮಣಿ ಮುಳ್ಳೆ ಮದಿಗೋದಣ್ಣ ಬರ್ಲಿಲ್ಲ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್.

ಹಾಗೆಯೇ ಶ್ರೇಯಸ್ ಆರ್ ಜೋಶಿ ಹಾಗೂ ಸಂಗಡಿಗರಿಂದ ಸಮಾರಂಭದ ವೇದಿಕೆಯ ಮೇಲೆ ಭರತನಾಟ್ಯದ ನೃತ್ಯವನ್ನು ಪ್ರದರ್ಶಿಸಲಾಯಿತು.

ಕನ್ನಡದಲ್ಲಿ ಪತ್ರಿಕೆ ಪ್ರಧಾನ ಸಂಪಾದಕರಾದ ಕೆ ಸತ್ಯನಾರಾಯಣ ಅವರು, ಮಾಜಿ ಸಚಿವರಾದ ಶ್ರೀ ಎಂಎಸ್ ಪಾಟೀಲರ ಕುರಿತ ಮಾಗಿದ ಮುತ್ಸದ್ದಿಯ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದ ಹಿನ್ನೆಲೆ

0: ಕಾರ್ಯಕ್ರಮದ ಮತ್ತೊಂದು ವಿಶೇಷತೆಯನ್ನು ನಾನಿಲ್ಲಿ ಪ್ರಸ್ತಾಪಿಸಲೇಬೇಕು. ಅಭಿನಂದನ ಗ್ರಂಥ ಪ್ರಕಟಣೆಯ ಪರಂಪರೆಯಲ್ಲಿ ಇಲ್ಲಿವರೆಗೂ ನಾ ಭೂತೋ ನಾ ಭವಿಷ್ಯತ್ ಎನ್ನುವ ಅಪರೂಪದ ಇತಿಹಾಸ ಎಂ ಎಸ್ ಪಾಟೀಲ್ ಅವರ ಈ ಜೀವನ ಆಧಾರಿತ ಬಾಗಿದ ಮುತ್ಸದ್ದಿ ಅಭಿನಂದನ ಗ್ರಂಥ ದಾಖಲಿಸುತ್ತಿದೆ. ಈ ಸುಸಂದರ್ಭಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿರುವುದು ಅದೃಷ್ಟವೇ ಸರಿ. ಸಾಮಾನ್ಯವಾಗಿ ಅಭಿನಂದನ ಗ್ರಂಥವನ್ನು ಆ ಗ್ರಂಥದ ಪುಟಗಳು ದಾಖಲಿಸುವ ಸಾಧಕ ವ್ಯಕ್ತಿಯ ಕುಟುಂಬ ಅಥವಾ ಪರಮಾಪ್ತರು ಪ್ರಕಟಣೆ ಜವಾಬ್ದಾರಿ ವಹಿಸುತ್ತಾರೆ. ಇಲ್ಲಿವರೆಗೆ ನಾವು ಕಂಡ ಪರಂಪರೆ ಇದಾಗಿದೆ. ಆದರೆ ಮಾಜಿ ಶಾಸಕರಾದಂಥ ಎ ಪಾಪರೆಡ್ಡಿ ಅವರು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೊಸ ಮೇಲ್ಪಂಕ್ತಿಯನ್ನು ಹಾಕಿದ್ದಾರೆ. ಚುನಾವಣೆ ಸ್ಪರ್ಧೆ ರಣಾಂಗವಲ್ಲ, ಅದು ಜನರ ವಿಶ್ವಾಸ ಗಳಿಸುವ ಸೇವಾ ಕ್ಷೇತ್ರ. ಓರ್ವ ಅಪ್ಪಟ ಕ್ರೀಡಾಪಟು ಚುನಾವಣಾ ಪೈಪೋಟಿಯನ್ನು ಕ್ರೀಡೆಯ ಸ್ಪರ್ಧೆಯ ಭಾಗವಾಗಿ ಕಾಣುತ್ತಾರೆ ಎನ್ನುವುದಕ್ಕೆ ಮಾಜಿ ಶಾಸಕರಾದಂಥ ಎ ಪಾಪರೆಡ್ಡಿ ಅವರು ನಿದರ್ಶನವಾಗಿದ್ದಾರೆ. ಚುನಾವಣೆಯಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯಾಗಿ ಇರುವವರು ಶತ್ರುವಿನಂತೆ ಪರಿಗಣಿಸುವ ಅಗತ್ಯವಿಲ್ಲ. ತನ್ನಂತೆಯೇ ಜನಸೇವೆಯ ಆಕಾಂಕ್ಷೆ ಎಂದು ಕಾಣುವ ಸಹೃದಯವಂತಿಕೆಯನ್ನು ಅವರು ಮೆರೆದಿದ್ದಾರೆ. ಎಂ ಎಸ್ ಪಾಟೀಲ್ ಅವರ ಈ ಅಭಿನಂದನ ಗ್ರಂಥ ಲೋಕಾರ್ಪಣೆ ಸಂಪೂರ್ಣ ಜವಾಬ್ದಾರಿಯನ್ನು ಮಾಜಿ ಶಾಸಕರು ವಹಿಸಿಕೊಳ್ಳುವ ಮೂಲಕ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ನಿಜವಾದ ಪ್ರಜಾಪ್ರಭುತ್ವ ವೈಚಾರಿಕ ವ್ಯಕ್ತಿತ್ವಕ್ಕೆ ಮಾದರಿಯಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ರಾಯಚೂರು ವಿಧಾನಸಭಾ ಕ್ಷೇತ್ರವನ್ನು ರಾಜಕೀಯ ಇತಿಹಾಸ ನಾವು ಅವಲೋಕಿಸಿದರೆ 1994, 1999, 2004 ವಿಧಾನಸಭೆ ಚುನಾವಣೆಗಳು ನೆನಪಾಗುತ್ತವೆ. ಈ ಚುನಾವಣೆಗಳಲ್ಲಿ ಎಂ ಎಸ್ ಪಾಟೀಲ್ ಅವರು ಪ್ರತಿಸ್ಪರ್ಧಿಯಾಗಿ ಮಾಜಿ ಶಾಸಕರಾದಂಥ ಎ ಪಾಪರೆಡ್ಡಿ ಅವರಿದ್ದರು. ಅವರು ಪ್ರತಿಸ್ಪರ್ಧಿ ಆಗಿದ್ದರೂ ಸಹ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆ ಸಹಜ, ಚುನಾವಣೆ ಕಣದಲ್ಲಿ ಹೋರಾಟವೂ ಸಹಜ. ಆದರೆ ಚುನಾವಣೆ ನಂತರ ಪರಸ್ಪರ ಗೌರವಿಸಿಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯ ವಿರುದ್ಧ 3 ಚುನಾವಣೆಗಳಲ್ಲಿ ರಾಜಕೀಯ ಸಂಘರ್ಷವನ್ನು ನಡೆಸಿ ಚುನಾವಣಾ ಪ್ರಚಾರದಲ್ಲಿ ಟೀಕೆ ಟಿಪ್ಪಣಿ ಮಾಡಿದ್ದರೋ ಅದೇ ವ್ಯಕ್ತಿಯ ಜೀವನ ಸಾಧನೆಗಳನ್ನು ಗೌರವಿಸುವಂಥ ಅಭಿನಂದನ ಗ್ರಂಥ ಲೋಕಾರ್ಪಣೆ ಮತ್ತು ಸಮಾರಂಭದ ಸಂಪೂರ್ಣ ಜವಾಬ್ದಾರಿಯನ್ನು ಎ ಪಾಪಾರೆಡ್ಡಿ ಅವರು ವಹಿಸಿರುವುದು ಅವರ ಔದಾರ್ಯಕ್ಕೆ ಸಾಕ್ಷಿಯಾಗಿದೆ ಮತ್ತು ಅದು ಅನುಕರಣೀಯವಾಗಿದೆ. ಇಂದು ಕೇವಲ ಒಂದು ಕಾರ್ಯಕ್ರಮದ ಜವಾಬ್ದಾರಿಯಲ್ಲ, ಇದು ರಾಜಕೀಯದಲ್ಲಿ ವಿನೂತನ ಸಂಸ್ಕೃತಿಯ ಘೋಷಣೆಯಾಗಿದೆ. ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳು ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ? ಇದು ಮುಂದಿನ ಪೀಳಿಗೆಗೆ ನೀಡುವ ಮಹತ್ವದ ಸಂದೇಶವೂ ಹೌದು. ರಾಜಕೀಯ ಭಿನ್ನಾಭಿಪ್ರಾಯಗಳು ವೈಯಕ್ತಿಕ ದ್ವೇಷವಾಗಿ ಪರಿವರ್ತಿಸುವ ಈ ಇಂದಿನ ರಾಜಕೀಯ ಕಾಲಘಟ್ಟದಲ್ಲಿ ತಮ್ಮ ಪ್ರತಿಸ್ಪರ್ಧಿಯಾದ ಎಂ ಎಸ್ ಪಾಟೀಲ್ ಅವರಿಗೆ ಎ ಪಾಪರೆಡ್ಡಿ ಅವರು ನೀಡುತ್ತಿರುವ ಅಭಿನಂದನದ ಗ್ರಂಥದ ಕೊಡುಗೆ ನಿಜಕ್ಕೂ ಶ್ಲಾಘನೀಯವಾಗಿದೆ. ಎಂ ಎಸ್ ಪಾಟೀಲ್ ಅವರ ಅಭಿನಂದನ ಗ್ರಂಥ ರಚನೆ ಆಲೋಚನೆ ಪೂರ್ವಯೋಜಿತವಾಗಿರಲಿಲ್ಲ. ಇಬ್ಬರು ದಿಗ್ಗಜರ ಅನಿರೀಕ್ಷಿತ ಭೇಟಿಗೆ ಭಾವನಾತ್ಮಕ ಕ್ಷಣಗಳ ಶಾಶ್ವತ ನೆನಪಿನ ಕೊಡುಗೆಯಾಗಿದೆ. ಈ ಅಭಿನಂದನ ಗ್ರಂಥವ ಪ್ರಕಟಣೆ ಕಾಲ ನಿರ್ಣಯವೇನೋ ಎನ್ನುವಂತೆ ಈ ಒಂದು ಪ್ರಸಂಗ ಸಾಕ್ಷಿಯಾಗಿದೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಈ ಇಬ್ಬರು ದಿಗ್ಗಜರು ಅನಿರೀಕ್ಷಿತವಾಗಿ ಭೇಟಿಯಾಗುವಂಥ ಸಂದರ್ಭವು ನಿರ್ಮಾಣವಾಯಿತು. ಶ್ರೀ ಎಂ ಎಸ್ ಪಾಟೀಲ್ ಅವರಿಗೆ ಬೆನ್ನು ಮೂಳೆಯ ಸಮಸ್ಯೆಯ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಪಾಪರೆಡ್ಡಿ ಅವರ ಗಮನಕ್ಕೆ ತಂದರು. ಇದನ್ನು ಕೇಳಿದ ಎ ಪಾಪರೆಡ್ಡಿ ಅವರು ತಕ್ಷಣವೇ ನಿರ್ಧರಿಸಿ ಎಂ ಎಸ್ ಪಾಟೀಲ್ ಅಣ್ಣನವರನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿ ಅವರ ಮನೆಗೆ ತೆರಳಿದರು. ಅವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರೊಂದಿಗೆ ಆರೋಗ್ಯದ ವಿಚಾರಣೆ ಮತ್ತು ರಾಜಕೀಯ ಉಭಯ ಕುಶಲೋಪರಿಗಳನ್ನು ನಡೆಸಿದ ಅವರು ಎಂ ಎಸ್ ಪಾಟೀಲ್ ಅವರ ಅಭಿನಂದನ ಗ್ರಂಥ ಪ್ರಕಟಣೆ ಒಳದೇ ಇರುವ ಬಗ್ಗೆ ತಮ್ಮಲ್ಲೇ ತಾವು ಮಮ್ಮಲ ಮರಗಿದರು. ಸಾಮಾನ್ಯವಾಗಿ ಎಂ ಎಸ್ ಪಾಟೀಲ್ ಅವರನ್ನು ಎ ಪಾಪರೆಡ್ಡಿ ಅವರು ಸದಾ ಅಣ್ಣನವರೆಂದೇ ಸಂಬೋಧಿಸುತ್ತಾರೆ. ಅವರನ್ನು ಕಣ್ಣು ತುಂಬ ನೋಡಿದ ಮೇಲೆ ಇಂಥ ಸಜ್ಜನ ಮತ್ತು ಮುತ್ಸದ್ದಿ ಹಾಗೂ ನಮ್ಮೆಲ್ಲರ ಹಿರಿಯರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಂಥ ಇವರ ಇತಿಹಾಸವನ್ನು ನಾವು ದಾಖಲಿಸಬೇಕು ಎನ್ನುವಂಥ ಒಂದು ಆಲೋಚನೆಗೆ ಅವತ್ತು ಅಂದು ನಿರ್ಧಾರ ಮಾಡಿ ಈ ವಿಷಯವನ್ನು ಅದೇ ಸಂದರ್ಭದಲ್ಲಿ ಎಂ ಎಸ್ ಪಾಟೀಲ್ ಅವರ ಗಮನಕ್ಕೂ ತರುತ್ತಾರೆ. ಎಂ ಎಸ್ ಪಾಟೀಲ್ ಅವರ ಈ ಒಂದು ಅಭಿನಂದನ ಗ್ರಂಥ ಪ್ರಕಟಣೆ ವಿಷಯ ಕೇಳಿ ತಕ್ಷಣ ಅವರು ಎ ಪಾಪರೆಡ್ಡಿ ಅವರ ಕೈ ಹಿಡಿದು ಒಂದು ಭಾವನಾತ್ಮಕವಾದಂಥ ಸ್ಪಂದನೆಯನ್ನು ನೀಡುತ್ತಾರೆ. ಆಗ ಅಣ್ಣ ತಮ್ಮ ಅಂದರೆ ಎಂ ಎಸ್ ಪಾಟೀಲ್ ಅವರು ಮತ್ತು ಎ ಪಾಪರೆಡ್ಡಿ ಅವರ ಇಬ್ಬರ ಕಣ್ಣಲ್ಲೂ ಕೂಡ ಒಂದು ಬಾಷ್ಪ ಮೂಡುತ್ತದೆ. ಇಂಥ ಒಂದು ಅನಿರೀಕ್ಷಿತ ಮತ್ತು ಬಹಳ ಅಪರೂಪದ ಒಂದು ಕೊಡುಗೆಯಾಗಿ ಈ ಗ್ರಂಥ ಇಂದು ನಮ್ಮ ಮುಂದೆ ಬರುತ್ತಿದೆ.
1: ಎಂ ಎಸ್ ಪಾಟೀಲರು ಹಿರಿಯ ಮುತ್ಸದ್ದಿಗಳು ಅವರ 86ನೆಯ ಜನ್ಮದಿನದಂದು ಅಭಿನಂದನಾ ಸಮಿತಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮಕ್ಕೆ ಸಮಿತಿ

0: ಉಪಾಧ್ಯಕ್ಷರಾದ ಜಯಣ್ಣ ಅವರು ಎಲ್ಲಾ ಗಣ್ಯಮಾನ್ಯರನ್ನ ಸರ್ವರಿಗೂ ಸ್ವಾಗತಿಸಿದರು. ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದ ಕುರಿತಾಗಿ ನಗರದ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ತಮ್ಮ ಆಶಯ ನುಡಿಗಳನ್ನಾಡಿದ್ದು ಹೀಗೆ.
1: ಇದು ಬಹುಶಃ ಇಂಥ ಕಾರ್ಯಕ್ರಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಎಲ್ಲಿ ಆಗಿದೆನೋ ಇಲ್ಲೋ ಗೊತ್ತಿಲ್ಲ, ಇವತ್ತು ರಾಯಚೂರಿನಲ್ಲಿ ಆಗ್ತಾ ಇದೆ ಅಂದ್ರೆ ವಿಶೇಷವಾಗಿ ನಮ್ಮ ಪಾಪರೆಡ್ಡಿ ಸಾಹೇಬರ ಕೊಡುಗೆ ಅಂತ ಹೇಳಿಕ್ ಬಯಸ. ಅವರ ರಾಜಕೀಯ ಜೀವನದುದ್ದಕ್ಕೂ ಪಾಪರೆಡ್ಡಿ ಅವರು ಮತ್ತು ಎಂ ಎಸ್ ಪಾಟೀಲ್ ಪರಸ್ಪರ ವಿರೋಧಿ ಪಾರ್ಟಿಗಳಲ್ಲಿದ್ದಂಥವ್ರು. ಅವರ ರಾಜಕೀಯನು ಒಬ್ಬರಿಗೊಬ್ರು ಟೀಕೆ ಟಿಪ್ಪಣಿಗಳು ಮಾಡಿಕೊಂಡು ಬಂದಂಥವ್ರು ಮತ್ತು ಒಬ್ಬರಿಗೊಬ್ರು ಸೋಲಿಸಂತವ್ರು. ಅವರ ಮೂರು ಎಲೆಕ್ಷನ್ ನಲ್ಲಿ ಇವ್ರನ್ನವರು ಸೋಲ್ಚಾರ, ಅವ್ರನ್ನ ಇವರು ಸೋಲ್ಚಾರ. ಇವತ್ತು ಪಾಪರೆಡ್ಡಿ ಅವರು ಇವರ ಗ್ರಂಥ ಲೋಕಾರ್ಪಣೆ ಮಾಡ್ತಾ ಇರೋದು ಬಹುಶಃ ಇಂಥ ಕಾರ್ಯಕ್ರಮ ನಾವು ಎಂದೂ ನೋಡಿಲ್ಲ, ಅದು ರಾಯಚೂರಿನಲ್ಲಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ತಿಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು 28ನೇ ವಯಸ್ಸಿನಲ್ಲಿ ಶಾಸಕರಾದಂಥವ್ರು ಮತ್ತು ಎಂ ಎಸ್ ಪಾಟೀಲ್ ಉಪಸಭಾಪತಿಗಳಿದ್ದಂತ ಸಮಯದಲ್ಲಿ ಅವರು ಅಸೆಂಬ್ಲಿಯ ಅಧ್ಯಕ್ಷರಾಗಿದ್ದರು. ಮತ್ತು ಎಂ ಎಸ್ ಪಾಟೀಲ್ರ ಅವರ ಚರಿತ್ರೆ ಬಗ್ಗೆ ಅದು ಕೇವಲ ಅಕ್ಷರ ರೂಪದಲ್ಲಿ ಗ್ರಂಥದಲ್ಲಿ ಇರಬಾರದು, ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುವಂತ ಯುವ ರಾಜಕಾರಣಿಗಳಿಗೆ ಕೈಪಿಡಿ ಆಗುವಂತ ರೀತಿಯಲ್ಲಿ ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಿದೆ ಅಂತೇಳಿ.
0: ಮಾಗಿದ ಮುತ್ಸದ್ದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವನ್ನ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾದ ಕೆಆರ್ ರಮೇಶ್ ಕುಮಾರ್ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸರ್ವಶ್ರೀಗಳು ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಾಗೂ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿದರು. ನಂತರದಲ್ಲಿ ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷರಾದ ಕೆಆರ್ ರಮೇಶ್ ಕುಮಾರ್ ಅವರು ಮಾತನಾಡಿದ್ದು ಹೀಗೆ.
2: ಈ ಅಭಿನಂದನಾ ಗ್ರಂಥಕ್ಕೆ ನಾಮಕರಣ ಮಾಗಿದ ಮುತ್ಸದ್ದಿ. ಎಂ ಎಸ್ ಪಾಟೀಲ್ರು ತಮ್ಮ ಜೀವನಾವಧಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಈ ಹಂತ ತಲುಪಿದ್ದ. ಗಾಳಿ ಮಳೆ ಹೊಡೆತ ಬರಗಾಲ ಮಳೆಗಾಲ ನಿಂದೆ ಶ್ಲಾಘನೆ ಏಳು ಬೀಳು ಎಲ್ಲಗಳ ಮಧ್ಯೆ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅನುಭವ. ನಾವು ಪದಗಳನ್ನು ಬಹಳ ಸುಲಭದಲ್ಲಿ ಬಳಕೆ ಮಾಡಿ ಯಾರಿಗೆ ನೋಡಿದ್ರು ಮುತ್ಸದ್ದಿ ಮುತ್ಸದ್ದಿ ಅಂತ ಬಳಸ್ತೇವೆ. ಮುತ್ಸದ್ದಿ ಅನ್ನೋದ್ರ ಅರ್ಥ ಏನು ಅಂತ ಹೇಳುವವರು ಬಹಳ ಜನ ಕಡಿಮೆ. ಮುತ್ಸದ್ದಿ ಅನ್ನತಕ್ಕಂಥವನು ಮುಂದಿನ ಜನಾಂಗದ ಬಗ್ಗೆ ಆಲೋಚನೆ ಮಾಡೋನು, ದೇಶದ ಬಗ್ಗೆ ಆಲೋಚನೆ ಮಾಡೋನು, ವಿರಕ್ತಿ ಇರತಕ್ಕಂಥವನು, ವ್ಯಾವಹಾರಿಕ ವಿಚಾರಗಳಲ್ಲಿ ಸ್ವಾರ್ಥ ಇಲ್ಲದೆ ಇರತಕ್ಕಂಥವನು. ಈ ಸ್ಥಿತಿಗೆ ಮನಸ್ಸು ಬರಬೇಕಾಗಿದ್ರೆ ಅವನು ಮಾಗಲೇಬೇಕು. ಹಾಗಾಗಿ ನನ್ನ ಅಣ್ಣ ಎಂ ಎಸ್ ಪಾಟೀಲ್ರು ಮಾಗಿಯೂ ಇದ್ದಾರೆ, ಮುತ್ಸದ್ದಿಯೂ ಆಗಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾರೈಕೆಗಳು. ಅವರ ಆರೋಗ್ಯ ಚೆನ್ನಾಗಿರಲಿ. ನಾನು 42ನೇ ವಯಸ್ಸಿಗೆ ವಿಧಾನಸಭೆಯ ಅಧ್ಯಕ್ಷ ಆದ, ಅವ್ರು ನನಗಿಂತ 10-11 ವರ್ಷ ಹಿರಿಯರು, ಅವ್ರು ನನ್ನ ಉಪಾಧ್ಯಕ್ಷರು. ನಾನು ಈ ರಾಜ್ಯದ ಬಯಲುಸೀಮೆಯ ಕರ್ನಾಟಕದ ಗಡಿಯ ಕಡೇ ವಿಧಾನಸಭಾ ಕ್ಷೇತ್ರದ, ಇವರು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದವರು. ನಾನು ಚಿಕ್ಕವನು, ಅವರು ದೊಡ್ಡವರು, ನಾನು ಅಧ್ಯಕ್ಷ, ಅವರು ಉಪಾಧ್ಯಕ್ಷರು. ಹಾಗಾಗಿ ನಾನು ಇವರ ಜೊತೆಗೆ ಮಾಗಲೇಬೇಕಾಯ್ತು. ನಮಗೆ ಸ್ವಲ್ಪ ಕಾಲ ದೇವೇಗೌಡರು ಮುಖ್ಯಮಂತ್ರಿಗಳಾಗಿರ್ತಾರೆ, ಅನಂತರ ಅವರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದ್ಮೇಲೆ ಪಟೇಲ್ರು ನಮ್ಮ ಮುಖ್ಯಮಂತ್ರಿ ಆಗ. ಬಹುಶಃ ಪಟೇಲ್ರಂಥವರನ್ನ ನಾವು ಇಂತಹ ಸನ್ನಿವೇಶದಲ್ಲಿ ನೆನಪಿಸಿಕೊಳ್ಳ. ಪಟೇಲ್ರನ್ನ ಯಾಕೆ ನೆನಪಿಸಿಕೊಳ್ಳಬೇಕು ಅಂತಂದ್ರೆ ಆತ ಬಹಳ ಹೃದಯವಂತ. ಆ ಹೃದಯವಂತಿಕೆ ಇದ್ದಂಥವರಲ್ಲೇ ಪ್ರಜಾಪ್ರಭುತ್ವ ಪ್ರಬಲವಾಗಿರೋದು. ಪ್ರಜಾಪ್ರಭುತ್ವ ಅಂತಂದ್ರೆ ಪರಸ್ಪರ ವಿರೋಧಿಗಳಾಗಿದ್ದರು, ಚುನಾವಣೆಯಲ್ಲಿ ವಿರೋಧಿಗಳಷ್ಟೇ, ವೈಯಕ್ತಿಕ ವಿರೋಧಿಗಳಲ್ಲ. ಎಂ ಎಸ್ ಪಾಟೀಲ್ರು ಹಿರಿಯರು, ಅವರನ್ನು ಗೌರವಿಸಬೇಕು ಅಂತಕ್ಕಂಥ ಮನಸ್ಸು ಪಾಪಾರೆಡ್ಡಿಯವರಲ್ಲಿ ಏನು ಬಂದಿದೆ ಈ ಉದಾಹರಣೆಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಂತಹ ಜನ ಹೆಚ್ಚಾಗಲಿ, ರಾಜ್ಯಕ್ಕೆ ಇದು ಮಾದರಿ ಆಗಲಿ ಅಂತ ಹೇಳಿ ಮುಂದಿನ ಜನಾಂಗಕ್ಕೆ ಏನು ಬಿಟ್ಟು ಹೋಗ್ತೀವಿ ಅನ್ನೋ ಪ್ರಶ್ನೆ ನಮ್ಮ ಎದುರಾದಾಗ ಅದಕ್ಕೆ ಉತ್ತರ ಇಲ್ಲಿದೆ, ಈ ವೇದಿಕೆಯಲ್ಲಿದೆ. ಈ ಸಮಾರಂಭ ನಾವು ಇಲ್ಲೇನು ಸೇರಿದ್ದೇವೆ, ಇದೊಂದು ಗೌರವಯುತ ಸಮಾರಂಭ. ಎಂ ಎಸ್ ಪಾಟೀಲ್ರು ಇವತ್ತು ಯಾವ ಅಧಿಕಾರದಲ್ಲೂ ಇಲ್ಲ. ತನ್ನ ರಾಜಕೀಯ ಜೀವನದಲ್ಲಿ, ತನ್ನ ಜೀವಮಾನದಲ್ಲಿ ಈ ಭಾಗದ ಜನರಿಗೆ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ, ಒಳ್ಳೆಯದನ್ನು ಬಯಸಿದ್ದಕ್ಕಾಗಿ, ಅರೆ ಎಂ ಎಸ್ ಪಾಟೀಲ್ರಪ್ಪ ಯಜಮಾನ್ರು, ನಮಗೆ ಅದು ಮಾಡಿದ್ರು ನಮಗೆ ಇದು ಮಾಡಿದ್ರು ಅಂತ ಹೇಳಿ ನೆನಪು ಮಾಡಿಕೊಂಡು ಯಾವ ಸ್ವಾರ್ಥ ಇಲ್ಲದೆ ಇಷ್ಟು ಹೊತ್ತು ಬಂದು ಇಷ್ಟೊಂದು ಗೌರವವಾಗಿ ನೀವು ಕೂತು ಕೇಳ್ತಾ ಇದ್ರಲ್ಲ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇವರೆಲ್ಲರ ಮಧ್ಯೆ ಕೂಡ ಉಳಿಯುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ನಂಬಿಕೆ ಬರ್ತಾ ಇದೆ ನನಗೆ.
0: ನಂತರದಲ್ಲಿ ಲಿಂಗಸ್ಕೂರಿನ ವೀರಶೈವ ವಿದ್ಯಾವರ್ಧಕ ಸಂಘದ ಆಡಳಿತಾಧಿಕಾರಿಗಳಾದ ಬಸವಂತರಾಯ ಕುರಿಯವರು ಮಾಗಿದ ಮುತ್ಸದ್ದಿ ಜೀವನಾಧಾರಿತ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟರು.
3: ಈ ಪುಸ್ತಕದಲ್ಲಿ ನಾಲ್ಕು ಭಾಗಗಳನ್ನು ಮಾಡಿದೆ. ಭಾಗ ಒಂದು ಅವರ ಜೀವನ ಯಾನಂತ ಎರಡು ಲೇಖನದಾವೆ. ಭಾಗ ಎರಡರಲ್ಲಿ ಭಾವಸಂಗಮ ಅಂತೇಳಿ ಅವರ ಮಕ್ಕಳು, ಅವರ ಸೊಸೆಯಂದಿರು, ಅವರ ಮೊಮ್ಮಕ್ಕಳು ಬರೆದಂತಹ ನುಡಿಗಳಿದ್ದಾವೆ. ಮೂರನೇದರಲ್ಲಿ ನುಡಿ ತೋರಣ ಅಂತೇಳಿ ಭಾಗದಲ್ಲಿ ರಾಜ್ಯದ ಖ್ಯಾತ ರಾಜಕಾರಣಿಗಳಂತ ಬಿ ಎಲ್ ಶಂಕರ್ ಅಂತವರು, ಪಿ ಜಿ ಆರ್ ಸಿಂಧ್ಯಾನಂತವರು, ಸಿ ಎಂ ಇಬ್ರಾಹಿಂ ಅಂತವರು, ಆಧ್ಯಾತ್ಮಜೀವಿ ಉಪರೇಟಿ ಅಂತವರು ಅದ್ಭುತವಾದಂಥ ಲೇಖನಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಾಲ್ಕನೇ ಭಾಗದಲ್ಲಿ ಐದು ಪ್ರಸ್ತುತ ರಾಜಕಾರಣದ ಕುಲುಷಿತ ವಾತಾವರಣದಿಂದ ಹೇಗೆ ಹೊರಬರೋದು ಅನ್ನೋದ್ರ ಬಗ್ಗೆ ಐದು ಉತ್ತಮ ಲೇಖನಗಳನ್ನು ಇದರಲ್ಲಿ ಆರಿಸಿಕೊಟ್ಟಿದ್ದಾರೆ. ಇಲ್ಲಿಯ ಸಂಪಾದಕ ಮಂಡಳಿಗೆ ಅಂಬರೀಷ್ ಸತ್ಗಲ್ನಿಂದ ಹಿಡಿದು ವೀರ ಹನುಮಾರನಿಂದ ಹಿಡಿದು ಎಲ್ಲರಿಗೂ ಕೂಡ ನಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಂ ಎಸ್ ಪಾಟೀಲ್ ಅವರ ವ್ಯಕ್ತಿತ್ವ ಇಡೀ ಪುಸ್ತಕದಲ್ಲಿದೆ. ಎಂ ಎಸ್ ಪಾಟೀಲ್ ಅಂದಾಗ ರಾಜಕಾರಣ ಬರ್ತಂತ ಹೇಳಿ ಕಾರಣ ಏನಂದರೆ, ರಾಜಕಾರಣ ಕೇವಲ ಅಧಿಕಾರ ಹಿಡಿಯೋದಲ್ಲ, ಅದು ಜನಕಲ್ಯಾಣ ಮಾರ್ಗ. ಹಾಗಾಗಿ ಕೌಟಿಲ್ಯರು ತಮ್ಮ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಜಾಸುಖೇ ಸುಖಂ ರಾಜ್ಯ ಅಂತ. ಜನರ ಕಲ್ಯಾಣ, ಪ್ರಜೆಗಳ ಕಲ್ಯಾಣವೇ ರಾಜನ ಸುಖ ಆಗಬೇಕು ಅಂತ. ಹಾಗಾದಾಗ ಮಾತ್ರ ರಾಜಕಾರಣ ಜನಪರವಾಗಿ ನಿಲ್ತದೆ ಅಂತ. ಇಡೀ ಎಂ ಎಸ್ ಪಾಟೀಲ್ ತಮ್ಮ ಜೀವನದುದ್ದಕ್ಕೂ ಹೇಗೆ ಬದುಕಿದ್ರು, ಹೇಗೆ ರಾಜಕೀಯವನ್ನು ಮಾಡಿದ್ರು ಅಂತ, ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಬಿ ಎಲ್ ಶಂಕರ್ ತಮ್ಮ ಲೇಖನದಲ್ಲಿ ಹೇಳ್ತಾರೆ. ಒಂದು ಕಡೆ ಈ ನಾಲಿಗೆಗೆ ಮಾತು ಕಲಿಯಲು 3 ವರ್ಷ ಸಾಕು, ಆದರೆ ಆ ಮಾತುಗಳನ್ನು ಹೇಗೆ ಎಲ್ಲಿ ಮಾತನಾಡಬೇಕೆಂಬುದು ಕಲಿಯಲು ಇಡೀ ಜೀವನ ಬೇಕು ಅಂತ. ಎಂ ಎಸ್ ಪಾಟೀಲ್ ನಾಲಿಗೆ 3 ವರ್ಷ ಮಾತು ಕಲಿತಾಗಲೇ ಅದು ಹೇಗೆ ಮಾತಾಡಬೇಕೆಂಬುದು ಕಲಿತಂಥ ವ್ಯಕ್ತಿ. ಬಹುಶಃ ಎಷ್ಟು ಹಿತಮಿತ ಮಾತಾಡ್ತಾನಂದರೆ ಪಂಪ ಒಂದು ಕಡೆ ಹೇಳ್ತಾನೆ, ಹಿತವಿತ ಮೃದು ವಚನ ಪದರಚನ ಗಂಭೀರ, ಮಾತನಾಡಿದ್ರೆ ಕುಂತು ಕೇಳಬೇಕು ಮಂಗಾತ್, ದೊಡ್ಡ ಹೋದುಗ ದೊಡ್ಡ ಕೇಳುಗ ಅದರೊಟ್ಟಿಗೆ ದೊಡ್ಡ ಹೇಳುಗ. ಎಂ ಎಸ್ ಪಾಟೀಲ್ ಜೊತೆಗೆ ಮಾತನಾಡಕ್ಕೆ ಕುಂತರೆ ಇವರೊಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕಾಗಿತ್ತೇನೋ ಅನ್ನೋ ಭಾವವನ್ನು ಇಲ್ಲಿಯ ವಿದ್ವಾಂಸರು ಪ್ರಾಚಾರ್ಯರು ಈ ಲೇಖನದಲ್ಲಿ ಹೇಳಿದ್ದಾರೆ. ಎಂ ಎಸ್ ಪಾಟೀಲ್ ಕಾರ್ಯಕ್ರಮ ಒಂದು ಸಾಕ್ಷಿ ಮಾತ್ರ, ಕೇವಲ ರಾಜಕಾರಣಿಗಳಲ್ಲ ನಾವುಗಳು, ಇಡೀ ಸಮಾಜ ಉತ್ತಮ ರಾಜಕಾರಣಕ್ಕಾಗಿ ನಾವು ಗಟ್ಟಿಯಾಗಿ ನಿಂತರೆ ಈ ವ್ಯವಸ್ಥೆಯನ್ನು ಕಟ್ಟಕ್ಕಾಗ್ತದೆ. ರಾಜಕಾರಣ ಕುಲಿಸಿದ ಬಂಡಿದೆ ಅಂತೇಳಿ ಯುವಕರು ಬುದ್ಧಿಜೀವಿಗಳು ರಾಜಕೀಯದಿಂದ ದೂರ ಸರಿದರೆ ಅವರಿಗೆ ಸಿಗುವ ದೊಡ್ಡ ಶಿಕ್ಷೆ ಅಂದರೆ ಅವರಿಗಿಂತ ಕೀಳು ಮುಟ್ಟುವುದರಿಂದ ಆಳಲು ಕೊಡುವುದು ಅನ್ನೋದನ್ನು ಗಮನಿಸಿ.
0: ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೇಂದ್ರ ಮಾಜಿ ಸಚಿವರಾದ ಶ್ರೀ ಬಸವರಾಜ್ ಪಾಟೀಲ್ ಅನ್ವರಿಯವರು ಎಂಎಸ್ ಪಾಟೀಲ್ ಅವರ ಹಳೆಯ ನೆನಪುಗಳನ್ನ ಮಾಡಿಕೊಂಡರು.
4: ಈ ಕಾರ್ಯಕ್ರಮದ ಹಿನ್ನೆಲೆ ಏನು, ಈ ಕಾರ್ಯಕ್ರಮ ಎಷ್ಟು ಉತ್ತಮವಾಗಿ ನಡೆದಿದೆ, ಯಾಕೆ ನಡೆದಿದೆ ಅನ್ನುವಂಥದ್ದು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ. ಆದರೆ ಈ ಒಂದು ಪುಸ್ತಕಕ್ಕೆ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ, ಮಾಗಿದ ಮುತ್ಸದ್ದಿ. ಇಲ್ಲಿ ಕಾರ್ಯಕ್ರಮ ಮಾಡಿದವರು ಇಬ್ರು ಹಳಿದವರುಗಳು, ಒಂದ್ ಕಡೆ ಪಾಪರೆಡ್ಡಿನೂ ಹಳೆಯ, ಇನ್ನೊಂದ್ ಕಡೆ ಶಿವರಾಜ್ ಪಾಟೀಲ್ ಹಳೆಯ. ಅವರಿಬ್ಬರಿಗೆ ಈ ಮುತ್ಸದ್ದಿ, ಮಾಗಿದ ಮುತ್ಸದ್ದಿ ಪುನಃ ಚಿಗರದಲ್ಲಂತೇನು ನೀವು ತಿಳ್ಕೊಬೇಡಿ. ಒಮ್ಮೊಮ್ಮೆ ಹೊಸ ತಂತ್ರಜ್ಞಾನದಿಂದ ಹಳೆಯ ಗಿಡ ಕೂಡ ಹಣ್ಣಾಗುವಂತ ಪರಿಸ್ಥಿತಿಯ ಕಾಲ ಇದೆ, ಇದನ್ನ ನೀವು ಅರ್ಥ ಮಾಡ್ಕೊಂಡಿರಿ ಅಂತ ನಾ ತಿಳ್ಕೊಂಡು.
0: ಹಾಗೇನೆ ನಂದವಾಡಗಿ ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಎಂ ಎಸ್ ಪಾಟೀಲರ ಕುರಿತಾಗಿ ಆಶೀರ್ವಚನವನ್ನ ನೀಡಿದ್ದು ಹೀಗೆ.
5: ಶ್ರೀ ಮಹಾಂತೇಶ್ವರ ಸಂಸ್ಥಾನ ಹಿರೇಮಠದ ಶಿಷ್ಯ ಪರಂಪರೆಯ ಲಿಂಗಸೂಗೂರು ತಾಲೂಕಿನ ಸರ್ಜಾಪುರದ ಪಾಟೀಲ್ ಮನೆತನ ಜನಿಸಿದ ತಾವು ಬಾಲ್ಯದಿಂದಲೂ ತಂದೆ ತಾಯಿಗಳ ಸಂಸ್ಕಾರದ ಬಲದಿಂದ ಬೆಳೆದು ಉನ್ನತ ವಿದ್ಯಾಭ್ಯಾಸವನ್ನು ಪೂರೈಸಿ ಮುಂದೆ ಜನರ ಹಾಗೂ ಗುರುವಿನ ಆಶೀರ್ವಾದದ ಬಲದಿಂದ ರಾಜಕಾರಣದ ಕ್ಷೇತ್ರಕ್ಕೆ ಕಾಲಿರಿಸಿದ್ದೀನಿ. ತಾಲೂಕಾ ಬೋರ್ಡ್ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿಧಾನಸಭಾ ಉಪಸಭ್ಯತೆಗಳಾಗಿ, ಕೊನೆಗೆ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೀನಿ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಜಾತಿ ಧರ್ಮಗಳನ್ನು ಮೀರಿ ಮಾನವೀಯತೆಗೆ ಸ್ಪಂದಿಸಿದ್ದೀನಿ. ನೀವು ಮಾಡಿದ ಕೆಲಸ ಸಹಾಯಗಳು ಇಂದಿಗೂ ಜನಮಾನಸದಲ್ಲಿ ಜೀವಂತವಾಗಿವೆ. ರಾಜಕಾರಣಿಗಳಾದ ತಾವು ಆಧ್ಯಾತ್ಮಿಕ ಜೀವಿಗಳಾಗಿದ್ದು ಮನೆತನದ ಪ್ರತಿಯೊಂದು ಕಾರ್ಯದಲ್ಲಿ ಮನೆಯ ಗುರುಗಳ ಅಪ್ಪಣೆ ಹಾಗೂ ಆಶೀರ್ವಾದವನ್ನು ತೆಗೆದುಕೊಳ್ಳದೆ ಯಾವ ಕೆಲಸದಲ್ಲೂ ಮುಂದಡಿ ಇಟ್ಟಿಲ್ಲ. ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ದರ್ಶನವನ್ನು ಪಡೆದು ಅವರ ಕೃಪೆಗೂ ಪಾತ್ರರಾಗಿದ್ದೀರಿ. ಸಂಸಾರಿಗಳಾಗಿದ್ದರೂ ನಿಮ್ಮಲ್ಲಿರುವ ಆಧ್ಯಾತ್ಮಿಕ ಚಿಂತನೆ ನಿಮ್ಮನ್ನು ಹಿಮಾಲಯದಲ್ಲಿ ತಪಗೈಯುವ ಮಟ್ಟಿಗೆ ಕರೆದೊಯ್ದಿತ್ತು. ಈ ಶುಭ ಸಂದರ್ಭದಲ್ಲಿ ನಿಮ್ಮ ಬಳಗ ಹಾಗೂ ಅಭಿಮಾನಿಗಳು ಸೇರಿ ಅಭಿವಂದನೆ ಸಲ್ಲಿಸುತ್ತಿರುವುದು ಸ್ತುತ್ಯಾರ್ಹ ಕೆಲಸವಾಗಿದೆ. ಸದಾಕಾಲ ನಿಮ್ಮ ಹಾಗೂ ನಿಮ್ಮ ಮನೆತನದ ಮೇಲೆ ಮಹಾಂತನ ಕರುಣೆ ಸದಾ ಇರಲಿ ಎಂದು ಆಶಿಸಲಾಗಿದೆ.
0: ಕರ್ನಾಟಕ ಸರ್ಕಾರ ಮಾಜಿ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು.
6: ಎಂಎಸ್ ಪಾಟೀಲ್, ಶ್ರೀಮಾನ್ ಬಸವರಾಜ ಪಾಟೀಲ್ ಅನ್ನಿವರು ರಾಜಕೀಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಲಿಂಗಸೂರಿನಲ್ಲಿ ನಾವು ಸ್ನೇಹಿತರಾಗಿರ್ತಕ್ಕಂಥ 1978 ಶ್ರೀಮಾನ್ ಬಸವರಾಜ ಪಾಟೀಲ್ ಅನ್ನುವರಿವರು ಶಾಸಕರಾಗಿದ್ದಂತ ಸಹಿತ ಅವರು ಶ್ರೀಮಾನ್ ಎಂಎಸ್ ಪಾಟೀಲ್ ಸಹಿತ ಅಷ್ಟೇ ಸ್ನೇಹಿತರಾಗಿದ್ದು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹಿತ ಕೂಡಿಕೊಂಡಿರ್ತಕ್ಕಂಥ ಸಂದರ್ಭಗಳು ನಾನು ಸಹಿತ ನೋಡಿದೆ. ಅದರ ಜೊತೆಯಲ್ಲಿ ಶ್ರೀಮಾನ್ ಎಂಎಸ್ ಪಾಟೀಲ್ ಜೊತೆಯಲ್ಲಿ ನನ್ನ ಸಂಪರ್ಕ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಶ್ರೀಮತಿ ಬಸವರಾಜೇಶ್ವರವರು ಶ್ರೀಮಾನ್ ರಾಜಶೇಖರಪ್ಪನವರು ಕಂಟೆಸ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪರಿಚಯ ಶ್ರೀಮಾನ್ ಎಂ ಎಸ್ ಪಾಟೀಲ್ ಜೊತೆಯಲ್ಲಿ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ನಾನು ಅವ್ರ ಜೊತೆಯಲ್ಲಿ ಸಂದರ್ಭ ಬಂದಾಗೆಲ್ಲ ಭೇಟಿ ಆಗ್ತಕ್ಕಂಥದ್ದು, ಸಮಾಲೋಚನೆ ಮಾಡ್ತಕ್ಕಂಥದ್ದು, ಅನೇಕ ರಾಜಕೀಯ ವಿಷಯಗಳನ್ನು ಮಾತನಾಡ್ತಿದ್ದರು. ಅವರ ರಾಜಕೀಯ ಜೀವನದಲ್ಲಿ ಅವರು ಭಾಳಷ್ಟು ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಭಾಳಷ್ಟು ಸಮಾಧಾನದಿದ್ದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ರಾಜಕೀಯ ಮಾಡಿಕೊಂಡು ಬಂದಿರತಕ್ಕಂಥವ್ರು. ಇವತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಅನೇಕ ಹಿರಿಯ ನಾಯಕರು ನಮಗೆ ಭೇಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಾನ್ ಎಂ ಎಸ್ ಪಾಟೀಲ್ ಬಗ್ಗೆ ಕೇಳ್ತಾ ಇರ್ತಾರೆ, ಯಾವ ರೀತಿ ಇದ್ದಾರೆ, ಏನಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಆರೋಗ್ಯ ಯಾವ ರೀತಿ ಇದೆ ಅಂತೇಳಿ. ಹಾಗಾಗಿ ಇಡೀ ರಾಜ್ಯದಲ್ಲೇ ಅವರು ಸಾಕಷ್ಟು ಪರಿಚಯ ಇರತಕ್ಕಂಥವ್ರು ಮತ್ತು ಸ್ವಾಭಿಮಾನದಿಂದ ಅವರು ರಾಜಕೀಯ ಮಾಡಿರ್ತಕ್ಕಂಥವ್ರು. ಒಂದು ಪಕ್ಷದಲ್ಲಿ ನಿಷ್ಠೆ ಇಟ್ಟು ಅವರು ಸದಾಕಾಲ ಆ ಪಕ್ಷದಲ್ಲಿಂದನೇ ಅವರು ಉತ್ತಮವಾಗಿ ಅವರ ಜೀವನ ಮುಂದುವರೆಸಿರ್ತಕ್ಕಂಥವ್ರು. ಇಂಥ ಮಹಾನ್ ವ್ಯಕ್ತಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ಎಂ ಎಸ್ ಪಾಟೀಲ್ಗೆ ಇವತ್ತು ಅಭಿನಂದನೆ ಸಲ್ಲಿಸತಕ್ಕಂಥ ಶ್ರೀಮಾನ್ ನಮ್ಮ ಪಾಪಿರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಬರುವಂಥ ದಿನಗಳಲ್ಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.
0: ನಂತರದಲ್ಲಿ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು.
7: ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರುವಂತಹ ಈ ಭಾಗದ ಹಿರಿಯ ನಾಯಕರಾದಂತಹ ಶ್ರೀಯುತ ಪಾಪರೆಡ್ಡಿಯವರಿಗೂ ಮತ್ತು ಅವರೆಲ್ಲ ಸಂಗಡಿಗರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಗಿದ ಮುತ್ಸದ್ದು ಎನ್ನುವ ಪುಸ್ತಕ ಬಹಳ ಅಚ್ಚುಕಟ್ಟಾಗಿ ಬಂದಿದೆ, ಬಹಳ ಸೊಗಸಾಗಿ ಒಳ್ಳೆಯ ಭಾಷೆಯಲ್ಲಿ ಬರೆದಿದ್ದಾರೆ. ನನಗೆ ನೆನಪಿರುವಂಥದ್ದು, ನಾನು ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಸೇರಲಿಕ್ಕೆ ಬಂದಂತಹ ಸಂದರ್ಭ ರಾಜ್ಯದ ಜವಳಿ ಖಾತೆಯ ಸಚಿವರಾಗಿದ್ದಂಥವರು ಸನ್ಮಾನ್ಯ ಶ್ರೀ ಎಂ ಎಸ್ ಪಾಟೀಲ್ ಅವರು, ಅತ್ಯಂತ ನೀಳಕಾಯದ ವ್ಯಕ್ತಿತ್ವ, ಹೆಲಿಕಾಪ್ಟರ್ನಿಂದ ಜೆ ಎಚ್ ಪಾಟೀಲ್ ಅವರು ಇಳಿತಾ ಇದ್ದಾಗೆ ಅವ್ರ ಹಿಂದೆ ಒಂದು ಗೌರವವನ್ನು ನಾವು ಕೊಡಬೇಕು ಎನ್ನುವ ಒಂದು ವ್ಯಕ್ತಿತ್ವ ಅವರಲ್ಲಿ ನಾನು ಕಂಡೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಸಚಿವರಾಗಿದ್ದಷ್ಟು ಕಾಲ ನಮ್ಮ ಒಡನಾಟ ಬಹಳ ಚೆನ್ನಾಗಿತ್ತು. ಅವರು ಅಷ್ಟೊಂದು ಪ್ರಭಾವಶಾಲಿ ಮಂತ್ರಿಗಳಾಗಿದ್ದರೂ ಸಹ ಅಧಿಕಾರಿಗಳ ಜೊತೆ ಅತ್ಯಂತ ಗೌರವಯುತವಾಗಿ ವರ್ತನೆ ಮಾಡ್ತಾ ಇದ್ರು ಹಾಗೂ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇರಲಿಲ್ಲ ಅಂತ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೇನೆ ಸರ್.
0: ಅದೇ ರೀತಿಯಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎನ್ ಶಂಕರಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾಜಿ ಸಚಿವರಾದ ಶ್ರೀ ಎಂ ಎಸ್ ಪಾಟೀಲ್ ಅವರ ಕುರಿತು ಮಾತನಾಡಿದರು.
8: ಎಂ ಎಸ್ ಪಾಟೀಲ್ರು ರಾಜಕೀಯ ಜೀವನದೊಳಗ ಸಾಕಷ್ಟು ಎಮ್ ಎಲ್ ಎ ಆಗಿ ಉಪಸಭಾಪತಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮಿಕ್ಕಾಗಿ ಅವರು ಒಂದು ಧಾರ್ಮಿಕ ವ್ಯಕ್ತಿಯಾಗಿ ಸಮಾಜದೊಳಗೆ ಕಾಣಿಸ್ಕೊಂಡಿದ್ದಾರೆ. ಧರ್ಮದ ಒಂದು ಕಾಳಜಿಯಿಂದ ಅವರು ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಸ್ವಾಮಿರಾವ್ ಅಂತಕ್ಕಂಥ ಒಬ್ಬ ಗುರುವನ್ನು ಆಶ್ರಮದೊಳಗೆ ಅವರಿಗೆ ಭೇಟಿಯಾಗಿ ಅವರ ಜೊತೆಯಲ್ಲಿ ಅಲ್ಲಿ ಒಬ್ಬ ಜಾರ್ಖಂಡಿನ ವ್ಯಕ್ತಿ ಡಾಕ್ಟರ್ ಕೃಷ್ಣಕುಮಾರ್ ಅಂತ ಹೇಳಿ ಅವರೂ ಅಲ್ಲಿ ಇರ್ತಾರೆ. ಆದರೆ ಅವರು ಇಬ್ಬರು ಕೃಷ್ಣಕುಮಾರ್ ಇವರು ಇಬ್ಬರು ಸೇರಿ ಇಡೀ ಹಿಮಾಲಯ ಪರ್ವತವನ್ನು ಕಾಲ್ನಡಿಗಲಿಂದ ನಡೆದು ಪ್ರತಿಯೊಂದು ಆ ನಮ್ಮ ನಿಸರ್ಗವನ್ನು ನೋಡ್ತಾ, ದೇವಸ್ಥಾನಗಳನ್ನು ನೋಡ್ತಾ, ಮಠ ಮಂದಿರಗಳನ್ನು ನೋಡ್ತಾ, ಸ್ವಾಮಿಗಳನ್ನು ಹಲವಾರು ಸ್ವಾಮಿಗಳನ್ನು ಭೇಟಿ ಮಾಡ್ತಾರೆ. ಇದು ಅವರ ಒಂದು ಪ್ರವೃತ್ತಿ. ಯಾಕಂದರೆ ಧರ್ಮದ ಅಭಿಲಾಷಿ ಇರತಕ್ಕಂಥ ಎಮ್ ಎಸ್ ಪಾಟೀಲ್ರು ಧರ್ಮೋ ರಕ್ಷತಿ ರಕ್ಷಿತ ಅಂತಕ್ಕಂಥ ಮನಗಂಡ ವ್ಯಕ್ತಿತ್ವ ಅವರದು. ಇಂಥ ಒಂದು ಅಪರೂಪದ ವ್ಯಕ್ತಿತ್ವ ಅಂತ ಹೇಳ್ಬೋದು ಎಮ್ ಎಸ್ ಪಾಟೀಲ್ರು. ಇಂತಹ ವ್ಯಕ್ತಿ ರಾಜಕಾರಣದೊಳಗ ಸಿಗದು ಬಹಳ ವಿರಳ ಅಂತಕ್ಕಂಥ ಮಾತು ಹೇಳಿ
0: ಮಾಗಿದ ಮುತ್ಸದ್ದಿ ಜೀವನಾಧಾರಿತ ಈ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ನಂದವಾಡಗಿ ಶ್ರೀ ಶಠಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅವರು ತಮ್ಮ ಆಶೀರ್ವಚನವನ್ನ ಹೀಗೆ ನೀಡುತ್ತಾ,
9: ನಮ್ಮ ಶ್ರೀಮಠದ ಭಕ್ತ ಆಗಿರ್ತಕ್ಕಂತಹ ಎಂ ಎಸ್ ಪಾಟೀಲ್ ರವರ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ್ದು, ಮೊದಲಿಗೆ ನಾವು ಪಾಪಾರೆಡ್ಡಿ ಅವರನ್ನ ನೆನೆಸಬೇಕಾಗ್ತದೆ. ಸರ್ಜಾಪುರ ಅಂತಕ್ಕಂತಹ ಗ್ರಾಮದಲ್ಲಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆಲ್ಲಕ್ಕೂ ಕೂಡ ಗುರುವಿನ ಆಶೀರ್ವಾದ, ಜೊತೆಗೆ ಹರಗುರು ಚರಮೂರ್ತಿಗಳ ಆಶೀರ್ವಾದ. ಅವರು ಧಾರ್ಮಿಕ ಪರಂಪರೆಯ ಒಂದು ಪರಂಪರೆ ಉಳ್ಳವರು. ಒಂದು ರಾಜಕಾರಣಿಯ ಮುಖ, ಮತ್ತೊಂದು ಪಾರಮಾರ್ಥಿಕ ಮುಖ. ಒಂದು ಲೌಕಿಕ, ಒಂದು ಪಾರಮಾರ್ಥಿಕ. ರಾಜಕಾರಣವನ್ನ ಮುಗಿಸಿಕೊಂಡು ಅವ್ರಿಗೆ ಏನೋ ಒಂದು ತರದ ವೈರಾಗ್ಯ ಬಂದು ಹಿಮಾಲಯಕ್ಕೆ ಹೋದ್ರು. ಅವರು 2 ವರ್ಷ ಅಲ್ಲೇ ಇದ್ರು, ಹಿಮಾಲಯದೊಳಗೆ 2 ವರ್ಷ ಅಲ್ಲೇ ಇದ್ದು ಅಲ್ಲಿ ಎಲ್ಲ ಸಾಧು ಸಂತರನ್ನ ಭೇಟಿಯಾಗಿ ಎಲ್ಲಿ ಬಂದ್ರು ಅಂತಂದ್ರೆ ಅವರು ರಾಯಚೂರಿಗೆ ಬರಲಿಲ್ಲ, ನಮ್ಮ ಶ್ರೀಮಠಕ್ಕೆ ಬಂದ್ರು. ಅವರು ನಾನು ಗುರುತಿಡಲಿಲ್ಲ ಅವ್ರನ್ನ, ಯಾರ್ರಿ ಅಂತ ಕೇಳಿದೆ. ಅವರು ನಾನು ಎಮ್ ಎಸ್ ಪಾಟೀಲ್ ರೀ ಅಂತಂದ್ರು. ಯಾಕಂತಂದ್ರೆ ಅವರು ಗಂಡ ಪಡ್ಡ ಬಿಟ್ಟಿದ್ರು ಅವರು. ಅವಾಗ ನನಗನಿಸ್ತು ಮತ್ತೆ ನೀವು ಅಲ್ಲೇ ಇರಬೇಕಾಗಿತ್ತಲ್ಲ ಹಿಮಾಲಯದೊಳಗೆ, ಮತ್ತೆ ಯಾಕೆ ಬಂದ್ರಿ ಅಂತ ತಿಳ್ಕೊಂಡು ಹೇಳಿ. ಅವಾಗ ನಾಕತ್ತರು ಅವರು, ಇಲ್ಲ ಅಲ್ಲಿ ಬಹಳ ಶಾಂತಿಯಿಂದ ನನಗೆ ಅಲ್ಲಿ ಸಮಾಧಾನ ಸಿಕ್ತು. ಅದು ಅಸ್ಸಾಂದೊಳಗೆ ಒಬ್ಬರು ಸನ್ಯಾಸಿಗಳ ಭೇಟಿ ಆಯಿತು, ಅಲ್ಲಿ ಶಿವನ ಭೇಟಿ ಆದಂಗೆ ಆಯಿತು ಅಂತ ತಿಳ್ಕೊಂಡು ಹೇಳಿ. ಇವತ್ತು ಇದು ಲೌಕಿಕದೊಳಗೆ ಇವತ್ತು ಲೌಕಿಕ ಪಾರಮಾರ್ಥ ಎಡನ್ನ ಕೂಡೆ ಮಾಡಿಸಿದ್ದು ನಿಂತಕ್ಕಂಥ ರೀತಿಯೊಳಗೆ ಅವ್ರು ನಡ್ಕೊಂಡು ಬಂದಿರತಕ್ಕಂಥವ್ರು ಸರಳ ರಾಜಕಾರಣವು ಮುತ್ಸದ್ದಿ ರಾಜಕಾರಣಿಗಳು. ಅದಕ್ಕೆ ಅವರ ಗ್ರಂಥದ ಮೇಲೆ ಮುತ್ಸದ್ದಿ ರಾಜಕಾರಣಿ ಅಂತಕೊಂಡು ಹೆಸರಿಟ್ಟಿರ್ತಕ್ಕಂಥದ್ದು ಕೂಡ ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ಕೆಲಸ. ಅದರೊಳಗೆ ಅದರ ಅವ್ರದ ವ್ಯಕ್ತಿತ್ವವನ್ನು ಇಲ್ಲಿ ಸಂಪಾದಕರು ನಿರ್ವಹಿಸಿಕೊಟ್ಟಿರ್ತಕ್ಕಂಥವ್ರಾಗಿದ್ದಾರೆ. ಇನ್ನೂ ಅವರಿಗೆ 86 ವಯಸ್ಸು, ಇವತ್ತು 87ಕ್ಕೆ ಅವರು ಪದಾರ್ಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಇವತ್ತು ಶತಮಾನೋತ್ಸವ ಆಚರಿಸತಕ್ಕಂಥ ಯೋಗ ದೇವರು ಅವರಿಗೆ ಕೊಳ್ಳೆ ಅಂತ ಕೊಂಡೇಳಿ ಹಾರೈಸಿ.
0: ನಂತರದಲ್ಲಿ ಎಲೆಬಿಚ್ಚಾಲಿ ಸಾವಿರ ದೇವರ ಸಂಸ್ಥಾನ ಮಠದ ಶ್ರೀ ಶಠಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯದ ಆಶೀರ್ವಚನವನ್ನ ನೀಡಿದ್ದು ಹೀಗೆ.
10: ತಸ್ಮಾಚ ತಸ್ಮಾಚ ಗಿರಿದೆ ಪಂಚಾನನ ಸಮೋದ್ಭವ ಮನಹಾದಿ ಸರ್ವಲೋಕಾನಂ ಜಗದ್ಗುರೋತ್ತಮ. ಎಮ್ ಎಸ್ ಪಾಟೀಲ್ರಿಗೆ ಭಗವಂತ 100 ವರ್ಷ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ, ಆ ಭಗವಂತ ಅವ್ರಿಗೆ ಕಲ್ಯಾಣ ಮಾಡಲಿ ಅಂತೇಳಿ ನಮ್ಮ ಎರಡು ಮಾತಿಗೆ ಅವ್ರು ಹಮ್ಮಿಕೊಳ್ಳಲಾಗ.
0: ನಂತರ ಮಾಜಿ ಸಚಿವರಾದ ಶ್ರೀ ಎಂ ಎಸ್ ಪಾಟೀಲರು ತಮ್ಮ ಮಾಗಿದ ಮುತ್ಸದ್ದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದ ಹಾಗೂ 86ನೆಯ ಜನ್ಮದಿನದಂದೇ ಇಂತಹ ಬೃಹತ್ ಸಮಾರಂಭವನ್ನ ಏರ್ಪಡಿಸಿರುವುದು ಅರ್ಥಪೂರ್ಣವಾಗಿದೆ ಎಂದು ಸಾರ್ವಜನಿಕರು ಹಿತೈಷಿಗಳು ಸರ್ವರಿಗೂ ಕೂಡ ಶುಭವನ್ನ ಹಾರೈಸಿದರು.
11: ಇವತ್ತು ನೀವು ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಎಲ್ಲರೂ ಹರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅರೇಂಜ್ ಮಾಡಿ ಅತಿ ವಿಜೃಂಭಣೆಯಿಂದ ನೆರವೇರಿಸಿರ್ತಕ್ಕಂಥ ಸನ್ಮಾನ್ಯ ಪಾಪರೆಡ್ಡಿ ಅವರಿಗೆ ನನ್ನ ಅನಂತ ಅನಂತ ವಂದನೆ.
0: ಈ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವು ಮಾಜಿ ಶಾಸಕರಾದ ಎ ಪಾಪರೆಡ್ಡಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಮುಖ್ಯವಾಗಿ ಎಂಎಸ್ ಪಾಟೀಲ್ ರಾಜಕೀಯ ನಡೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ನೆನೆಯಲು ಈ ಕಾರ್ಯಕ್ರಮವನ್ನು

0: ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜೊತೆಗೆ 300 ಕಾಪು ಸಮಾಜದ ಮುಖಂಡರ ಜೊತೆ ಇತರೆ ಎಲ್ಲಾ ಸಮಾಜದ ಮುಖಂಡರು, ವಿವಿಧ ಪಕ್ಷಗಳ ಮುಖಂಡರೆಲ್ಲರೂ ಮತ್ತು ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಿ ಗೌರವಿಸಿರುವುದು ಜಿಲ್ಲೆಗೆ ಇದು ಮೊದಲನೆಯ ಕಾರ್ಯಕ್ರಮವಾಗಿದೆ ಎಂದು ಸಮಾರಂಭದಲ್ಲಿ ಕೊಂಡಾಡಲಾಯಿತು. ಈ ಕಾರ್ಯಕ್ರಮವು ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ಇದುವರೆಗೆ ದಿನಾಂಕ 8/7/2026 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವರಾದ ಶ್ರೀ ಎಂಎಸ್ ಪಾಟೀಲರ ಕುರಿತ ಮಾಗಿದ ಮುತ್ಸದ್ದಿ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭದ ಕುರಿತಾದ ಪ್ರಾಯೋಜಿತ ಬಾನುಲಿ ವರದಿಯನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು, ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಎಂಎಸ್ ಪಾಟೀಲರ ಅಭಿನಂದನಾ ಸಮಿತಿ ರಾಯಚೂರು. ಪ್ರಸ್ತುತಿ ಬಿ ನರಸಿಂಹಲು ಯಾದವ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ನಿರೂಪಣೆ ವಿಜಯಶ್ರೀ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:00, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

0: ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಇಂದೇ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೆ, ಇದೊಂದು ಪ್ರಕಟಣೆ. ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಕರ್ನಾಟಕ ಸಂಸ್ಥೆಯಿಂದ ಬೇಸಿಕ್ ಕಂಪ್ಯೂಟರ್ ತರಬೇತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಪಡೆಯುವ ಇಚ್ಛಿಸುವವರು ದೃಷ್ಟಿಹೀನ ಯುವಕರು ಮತ್ತು ಯುವತಿಯರಿಗಾಗಿ ಸುವರ್ಣಾವಕಾಶವಿರುತ್ತದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಇದೊಂದು ಅವಕಾಶ. ಈ ಕೋರ್ಸ್ ಒಳಗೊಂಡಂತಹ ವಿಷಯಗಳು: ಕೀಬೋರ್ಡ್ ಪರಿಚಯ, ಕಂಪ್ಯೂಟರ್ನ ಪರಿಚಯ, NVDA ಸ್ಕ್ರೀನ್ ರೀಡರ್ನ ಪರಿಚಯ, ಹಾಗೆ ಡೆಸ್ಕ್ಟಾಪ್ ಮತ್ತು ನೋಟ್ಪ್ಯಾಡ್, MS Word, MS Excel ಹಾಗೂ ಇಂಟರ್ನೆಟ್ ಮತ್ತು ಜಿಮೇಲ್ ಬಳಕೆ ಕುರಿತಂತೆ 45 ದಿನಗಳ ಉಚಿತ ಹಾಗೂ ವಸತಿ ಸಹಿತ ತರಬೇತಿಯನ್ನು ನೀಡಲಾಗುತ್ತದೆ. ಪ್ರವೇಶ ಅರ್ಹತೆ: 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ದೃಷ್ಟಿಹೀನರಾಗಿರಬೇಕು, ದೃಷ್ಟಿವೈಕಲ್ಯ ಹೊಂದಿರುವವರು, 10th ತರಗತಿ PUC ಅಥವಾ ಪದವಿ ಉತ್ತೀರ್ಣರಾದವರು ಅರ್ಹರಾಗಿರುತ್ತಾರೆ. ಬೇಸಿಕ್ ಕಂಪ್ಯೂಟರ್ ತರಬೇತಿ ಪಡೆದ ನಂತರ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಲೆವೆಲ್ 2 ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ

ಅವಕಾಶ ಒದಗಿಸಲಾಗುತ್ತದೆ. ಅಲ್ಲದೆ ತರಬೇತಿಯ ನಂತರ ಉದ್ಯೋಗಾವಕಾಶವೂ ಇರುತ್ತದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ದಿ ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಬೆಂಗಳೂರು ಮಂಜುನಾಥ್ ಇವರ ಮೊಬೈಲ್ ಸಂಖ್ಯೆ 8310169600 ಅಥವಾ ಬಸವರಾಜ್ ಇವರ ಮೊಬೈಲ್ ಸಂಖ್ಯೆ 7349052463 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

0: ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ.
2: ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ.
2: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ.

0: ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಕವಿಗಳಾದ ತಿಮ್ಮಯ್ಯ ಅವರ ಜೊತೆ ಮಾತುಕತೆ. ನಮಸ್ಕಾರ ಶ್ರೋತೃಗಳೇ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಷ್ಟದ ಕಾರ್ಮೋಡಗಳ ನಡುವೆಯೂ ಪ್ರತಿಭೆ ಎಂಬ ಸೂರ್ಯ ತನ್ನ ಬೆಳಕನ್ನು ಬೀರದೇ ಇರಲಾರ. ಬದುಕಿನ ಬವಣೆ, ಆರ್ಥಿಕ ಸಂಕಷ್ಟಗಳು ಮನುಷ್ಯನ ಹಾದಿಯನ್ನು ಕಠಿಣಗೊಳಿಸಬಹುದೇ ವಿನಃ ಅವನ ಒಳಗಿನ ಸೃಜನಶೀಲತೆಯನ್ನು ಅಳಿಸಲಾರವು ಎಂಬುದಕ್ಕೆ ನಮ್ಮ ಇಂದಿನ ಅತಿಥಿಯೇ ಜ್ವಲಂತ ಸಾಕ್ಷಿ. ಇಂದು ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರಿನ ಹೆಮ್ಮೆಯ ಕವಿ, ಸರಳ ಸಜ್ಜನಿಕೆಯ ಸಾಹಿತಿ ತಿಮ್ಮಯ್ಯ ಅವರು ಉಪಸ್ಥಿತರಿದ್ದಾರೆ. ಜಮಖಂಡಿಯಲ್ಲಿ ಜನಿಸಿ ರಾಯಚೂರಿನ ಗಾಜಗರಪೇಟೆಯಲ್ಲಿ ಬೆಳೆದು ಪತ್ರಿಕೋದ್ಯಮದ ಕನಸು ಕಂಡು ಆರ್ಥಿಕ ಮುಗ್ಗಟ್ಟಿನಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಿದರೂ ಸಾಹಿತ್ಯದ ಕೃಷಿಯನ್ನು ಮಾತ್ರ ಅವರು ಬಿಡಲಿಲ್ಲ. ರಾಯಚೂರಿನ ಹಿರಿಯ ಸಾಹಿತಿ ವಿಎಸ್ ಕಾಂತನ್ ಅವರ ಗರಡಿಯಲ್ಲಿ ಪಳಗಿದ ಇವರು ಬೆಟ್ಟದೂರು ಆಸ್ಪತ್ರೆಯಲ್ಲಿ ಲಿಫ್ಟ್ ಮ್ಯಾನ್ ಆಗಿ ಕೆಲಸ ಮಾಡುತ್ತಲೇ ಕಾವ್ಯದ ಎತ್ತರವನ್ನು ತಲುಪಿದವರು. ಹೊಸ ಬೆಳಕು ಹಾಗೂ ಹಾಲು ಜೇನು ಕವನ ಸಂಕಲನಗಳ ಮೂಲಕ ಕಾವ್ಯಲೋಕದ ಗಮನ ಸೆಳೆದಿರುವ ಇವರು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿರುವ ತಿಮ್ಮಯ್ಯ ಅವರ ಬದುಕು ಮತ್ತು ಬರಹದ ಹೆಜ್ಜೆಗಳನ್ನು ಇಂದಿನ ಸಂಚಿಕೆಯಲ್ಲಿ ಮೆಲುಕು ಹಾಕೋಣ. ಬನ್ನಿ ಶ್ರೋತೃಗಳೇ, ತಿಮ್ಮಯ್ಯ ಅವರನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ತಿಮ್ಮಯ್ಯ ಅವರೇ, ಆಕಾಶವಾಣಿಯ ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ.
0: ತಿಮ್ಮಯ್ಯ ಅವರೇ, ನಿಮ್ಮ ಜನರ ಜಮಖಂಡಿಯಲ್ಲಾದರೂ ನಿಮ್ಮ ಶಾಲಾ ದಿನಗಳು ಮತ್ತು ಬಾಲ್ಯ ಕಳೆದದ್ದು ರಾಯಚೂರಿನ ಗಾಜಗರಪೇಟೆ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮತ್ತು ನಿಮ್ಮೊಳಗೆ ಈ ಸಾಹಿತ್ಯದ ಒಲವು ಮೂಡಿದ ಆ ಆರಂಭಿಕ ದಿನಗಳ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ತಿಳಿಸಿ.
1: ನನ್ನ ಬಾಲ್ಯದ ದಿನಗಳು, ನಾನು ಜಮಖಂಡಿಯಲ್ಲಿ ಆಸ್ಪತ್ರೆಯಲ್ಲಿ ಜನಿಸಿದ ಕಾರಣ ನಮ್ಮ ತಂದೆಯವರು ಸರ್ಕಾರಿ ಹುದ್ದೆ ಮಾಡುತ್ತಿದ್ದರು. ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೌಕರಿ ಮಾಡಿದ್ರಿಂದ ಯಾದಗಿರಿ ಜಿಲ್ಲೆಯ ಜಮಖಂಡಿಯಲ್ಲಿ ಅವರು ನೌಕರಿ ಮಾಡುವಾಗ ನಾನು ಅಲ್ಲಿ ಆಸ್ಪತ್ರೆಯಲ್ಲಿ ಜನಿಸಿದೆ. ಒಂದು ಕಷ್ಟದ ದಿನಗಳಲ್ಲಿ ನಮ್ಮ ತಂದೆ ಸ್ವಲ್ಪ ಏನು ಯಾವುದೋ ಒಂದು ಜಗಳ ಆಡಿ ನಮ್ಮ ತಾಯಿನ ಅವರು ತವರು ಮನೆಗೆ ಕರ್ಕೊಂಡೋಗಿದ್ರು. ಹಳ್ಳಿ ಇದ್ದ ಸಲುವಾಗಿ ಅಲ್ಲಿ ಒಂದು 2-3 ವರ್ಷ ಇರುವಾಗಲೇ ನನಗೆ ಪೋಲಿಯೋ ಅಟ್ಯಾಕ್ ಆಯಿತು. ಅದಕ್ಕೂ ಮುಂಚೆ ಇಬ್ಬರು ಗಂಡು ಮಕ್ಕಳು, ನನಗಿಂತ ಹಿರಿಯರು ಅಣ್ಣನವರಾದರೂ ಗಂಡು ಮಕ್ಕಳು ತೀರಿ ಹೋದ ಕಾರಣ ಒಂದಾದರೂ ಒಬ್ಬರು ಗಂಡ ಸಂತಾನ ಇರಬೇಕು ಅಂತ ನಮ್ಮ ತಾಯಿ ಆಸೆ. ಅವರು ಹಲವಾರು ದೇವರುಗಳ ಹರಿಕೆಯಲ್ಲಿ ಒತ್ತುಕೊಂಡು ಅವ್ರು ನನ್ನನ್ನು ಉಳಿಸ್ಕೊಂಡಿದ್ರು ಕೂಡ ಪೋಲಿಯೋ ಒಂದು ಅಟ್ಯಾಕ್ ಆಗಿ ಒಂದು ಕಾಲು ಸ್ವಾಧೀನ ಕಳ್ಕೊಂಡು ನಡೆಯೋಕ್ಕಾಗಲಾರದ ಪರಿಸ್ಥಿತಿ ಆಗಿತ್ತು. ನನ್ನನ್ನು ಎತ್ತಿಕೊಂಡೇ ತಿರುಗಾಡುವಾಗ ಎಲ್ಲರ ಮುಂದೆ ತನ್ನ ಅಳಲನ್ನು ಹೇಳ್ಕೊಳ್ಳುವಾಗ ನನಗೆ ಬಹಳಷ್ಟು ದುಃಖ ಆಗ್ತಿತ್ತು ಆ ಸಮಯದಲ್ಲಿ. ಆದರೂ ಅದು ಹೇಗೋ ಏನು ದೈವ ಪ್ರೇರಣೆ, ನಮ್ಮ ತಾಯಿಯ ಆಶೀರ್ವಾದ, ನಾನು ಹೇಗೋ ನಡೆಯೋಕ್ಕೂ ಬಂತು ತಿರುಗಾಡ್ಕೋ ಬಂತು, ಒಂದು ಅಂಗವಿಕಲ ಅಂತ ಅನಿಸ್ಕೊಂಡಿದ್ರು ಕೂಡ ಹೇಗೋ ದೊಡ್ಡವನಾದೆ. 5 ವರ್ಷಗಳಿರುವಾಗ ನಮ್ಮ ಸೋದರತ್ತೆ, ನಮ್ಮ ತಂದೆಗೆ ರಾಯಚೂರಿಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ನೌಕರಿ ಮಾಡ್ತಿರುವಾಗ ನಮ್ಮ ಸೋದರತ್ತೆ ಲಕ್ಷ್ಮೀದೇವಿ ಅಂತೇಳಿ ಅವ್ರೇನು ಮಾಡಿದ್ರು, ಅಣ್ಣ ಇವನ ಬಗ್ಗೆ ಇವನು ಹಚ್ಕೊಳ್ಳೋದಿಲ್ಲ, ಇವನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ನಮ್ಮ ಅವರ ತಮ್ಮನಾದ, ನಮ್ಮ ತಂದೆ ಹೆಸರು ಟಿ ಆರ್ ಆಂಜನೇಯಲು ಅಂತೇಳಿ, ಅವರ ತಮ್ಮ ನಮ್ಮ ಚಿಕ್ಕಪ್ಪ ಸಣ್ಣ ಆಂಜನೇಯಲು, ಆತಗೆ ಅವರು ನೌಕಾಪಡೆಯಲ್ಲಿ ನೌಕರ ಮಾಡಿ ಅಲ್ಲಿಂದ ಬಂದು ಇಲ್ಲಿ ಬ್ಯಾಂಕ್ ಹುದ್ದೆಯಲ್ಲಿ ಇದ್ದರು. ನಮ್ಮ ಚಿಕ್ಕಪ್ಪ ಅವರೇ ನನ್ನನ್ನು ಕರ್ಕೊಂಡೋಗಿ ಶಾಲೆಗೆ ಹಚ್ಚಿದರು. ಅವರ ತಂದೆ ಹೆಸರು ಮತ್ತು ತಾಯಿ, ನನ್ನ ತಾಯಿಯ ತಂದೆ ಹೆಸರು ತಿಮ್ಮಯ್ಯ ಆಗಿರೋದ್ರಿಂದ ನನ್ನ ಹೆಸರು ತಿಮ್ಮಯ್ಯ ಇರೋ ಸಲುವಾಗ ನಮ್ಮ ಚಿಕ್ಕಪ್ಪಗೆ ಭಾಳಷ್ಟು ಪ್ರೀತಿ ಆ ಹೆಸರು. ಅಲ್ಲಿ ಹೆಸರು ಹಚ್ಚಿದರು. ಅವರು ನನಗೆ ಶಾಲೆಗೆ ಹಚ್ಚಿದ ಸಲುವಾಗಿ ನಾನು ವಿದ್ಯಾವಂತನಾದೆ. ಅದಕ್ಕೆ ನಮ್ಮ ಸೋದರತ್ತೆ ಮತ್ತು ಲಕ್ಷ್ಮೀದೇವಿ ಸಣ್ಣ ಆಂಜನೇಯ ನಮ್ಮ ಚಿಕ್ಕಪ್ಪನವ್ರಿಗೆ ಋಣಿಯಾಗಿರುತ್ತೇನೆ. ಅದಾದ ನಂತರ ಶಾಲೆ ದಿನಗಳಲ್ಲಿ ಹೇಗೋ ಆಟ ಓಟ ಎಲ್ಲದರಲ್ಲಿ ನಾನು ಆಡ್ತಾ ಬೆಳೆದೆ, ಭಾಗವಹಿಸ್ತಾ ಇದ್ದೆ. ಆಟದಲ್ಲಿ ಎಷ್ಟೇ ಆಸಕ್ತಿ ಇದ್ರು ಕೂಡ ಭಾಗವಹಿಸುವ ಸ್ಥಿತಿಯಲ್ಲಿ ಇರಲಿಲ್ಲದ ಕಾರಣ ಪಿ ಟಿ ಮಾಸ್ಟರ್ ನನ್ನನ್ನು ಒಬ್ಬನೇ ಬಿಟ್ಟು ಎಲ್ಲರಿಗೂ ಆಡಿಸ್ತಿದ್ರು. ಪಿ ಟಿ ಮಾಸ್ಟರ್ ಇಲ್ಲದೇ ಇರೋ ಸಮಯದಲ್ಲಿ ಮಾತ್ರ ನನ್ನ ಸ್ನೇಹಿತರೆಲ್ಲ ನಾನು ಕೂಡಿ
0: ಆಟ ಆಡ್ತಾ ಇದ್ದೆ.
1: ಆಟ ಆಡಕ್ಕೆ ನನ್ನನ್ನು ಕರೆದು ಅವರೆಲ್ಲ ಸಂತೋಷ ಪಡೋದಕ್ಕಾಗಿ ನನ್ನನ್ನು ಓಡಾಡಿಸೋದು ಎಲ್ಲ ಮಾಡ್ತಿದ್ರು. ಕಬಡ್ಡಿ ಆಟ ಆಡ್ತಿದ್ರು, ಅದರಲ್ಲಿ ನಾನು ಅವರು ಸೋತಂಗ ಮಾಡಿ ನನ್ನ ಗೆದ್ದಂಗ ಮಾಡಿ ಸಂತೋಷ ಪಡ್ತಿದ್ರು. ಆ ಹುರುಪು ಉತ್ಸಾಹ ತುಂಬಿದ ಒಬ್ಬ ಗೆಳೆಯ ರಾಮಾಂಜನೇಯಲು ಈಗಷ್ಟೇ ಕೆಲವು ವರ್ಷಗಳಿಂದ ತೀರ್ಕೊಂಡಾಗ ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಳಷ್ಟು ನೆನಪು ಮಾಡಿಕೊಂಡೆ. ಮೊದಲನೇ ಗೆಲುವು ತಂದು ಕೊಟ್ಟದ್ದು ಒಬ್ಬ ಸ್ನೇಹಿತ. ಅದಾದ ನಂತರ ಪ್ರೌಢಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಹಂಗೆ ಮುಂದುವರೆದಿತ್ತು. ಅದು ಏಕೋ ಏನೋ ನಾನು ಆವರೇಜ್ ಪೂರಾ ದಡ್ಡನೂ ಅಲ್ಲ, ಪೂರಾ ಇಂಟೆಲಿಜೆಂಟೂ ಅಲ್ಲ, ಆ ರೀತಿ ಇದ್ದಾಗ ಒಬ್ಬ ಮಧ್ಯಮ ಸ್ಥಿತಿಯಲ್ಲಿ ಇದ್ದೆ ನಾನು. ಎಲ್ಲರೂ ಆಟ ಆಡಬೇಕಾದ್ರೆ ನಾನು ಕುತ್ಕೋಬೇಕಾಗುತ್ತೆ. ಕೆಲವರು ಆಟದಲ್ಲಿ ಆಸಕ್ತಿ ಇರಲಾರ್ದ ಹೆಣ್ಮಕ್ಳು ಕೆಲವರು ಇರ್ತಾರೆ, ಅವರು ಇದ್ರು, ಅವರು ನಾವು ಮಾತಾಡುವಾಗ ಏನೋ ಒಂದು ರೀತಿ ನನಗೇನೋ ಆಗ ಹೆಂಗ್ ಬರೀತು ಏನ್ ಬರೀತು ಅದು ಏನೋ ಎದ್ರ ಪ್ರೇರಣೆ ಏನೋ ಒಂದು ಕವನಗಳು ಬರಕ್ಕೆ ಶುರು ಮಾಡಿದೆ.
0: ಅಲ್ಲಿಂದ
1: ಶುರುವಾಯ್ತು. ಅದು ಸ್ನೇಹಿತರಲ್ಲಿ ನೋಡ್ತಿದ್ರಲ್ಲ, ನಾವೆಲ್ಲ ಆಟ ಆಡ್ತಿದ್ರೆ ನೀವ್ ಚೆನ್ನಾಗಿ ಮಾತಾಡ್ತಿದ್ರಪ್ಪ ಏನೋ ಹಂಗ ಅಂತೇಳಿ ನಮ್ಗೆ ಹೆಣ್ಮಕ್ಳು ಬಹಳಷ್ಟು ಪ್ರೀತಿಯಿಂದ ಅಕ್ಕರಿಂದ ಮಾತಾಡ್ತಿದ್ರು ಅವರು. ನಮಗ ಏನೋ ಅದು ಕಲ್ಪನಾ ಲೋಕ ಸಾಹಿತಿಯಾಗಿ ನನ್ನ ಏನಿತ್ತು ಏನೋ ಗೊತ್ತಿಲ್ಲ, ಏನೋ ಒಂದು ನನ್ನ ಮನಸ್ಸಿನೊಳಗೆ ಒಂದು ಪ್ರೀತಿ ಹುಟ್ಟುಕೊಂಡು ಕವನಗಳು ಬರೆದೆ. ಎರಡು ಮೂರು ಕವನಗಳು, ಜಾಸ್ತಿನೂ ಕವನಗಳು ಬರೆದಿಲ್ಲ. ಮತ್ತೆ ಯಾರೋ ಬಂದು ನನಗೊಂದು ಲೆಟರ್ ಬರೆದು ಕೊಡು ಅನ್ನೋರು, ಅಂದ್ರೆ ನಾನು ಬರಹಗಾರ ಆಗಿದ್ದೇನೋ ಅನ್ನಿಸ್ತ ನನಗೊಂದು ಹೆಮ್ಮೆ ಅನಿಸ್ತಿತ್ತು. ಬರೆದು ಕೊಡ್ತಿದ್ದೆ, ಪತ್ರ ಬರೆ ಅಂದ್ರೆ ಅದ್ರೊಳಗೆ ಒಂದು ಕವನ ಸೇರಿಸಿದ್ದೆ. ಆ ಒಂದು ಎರಡು ಮೂರು ಕವನಗಳು ಬರ್ತಿದ್ದಂಗೆ ಪ್ರೌಢಶಾಲೆಯಲ್ಲಿ ಒಬ್ಬ ನಮ್ಮ ಗುರುಗಳು ಕನ್ನಡ ಮೇಷ್ಟ್ರಿದ್ರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಬಿ ಎಸ್ ಹಿರೇಮಠ ಅಂತೇಳಿ, ಅವರು ಕನ್ನಡ ಕವನಗಳು ಬರೆಯೋದು, ನಾಟಕಗಳನ್ನ ಬರೆಯೋದು, ಅವರ ಆಕಾಶವಾಣಿಯಲ್ಲಿ ಚಿಂತನ ಓದಿದ್ದನ್ನ ತಂದು ಟೇಪ್ ರೆಕಾರ್ಡ್ದಲ್ಲಿ ತಂದು ಕೇಳಿಸೋದು, ಅದೆಲ್ಲ ನೋಡಿಕೊಂಡು ಬಹಳಷ್ಟು ನನಗೆ ನಾನು ಆ ರೀತಿ ಕವಿ ಆಗಬೇಕು ಅನ್ನೋಷ್ಟು ಚಿಗುರೊಡೆದಿದ್ದು ಆಗಲೇ
0: ಅಲ್ಲಿಂದ
1: ಶುರುವಾಯಿತು. ಹೀಗೆ ಮಾಡ್ಬೇಕಾದ್ರೆ ನಡುವ ಯಾರಾದರೂ ಪಾಠ ಹೇಳುವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಅವರು ಅದನ್ನ ಪುಸ್ತಕ ಬಿಟ್ಟರೆ ಹಿಂಗೆ ಮಾಡ್ತಾರ ಅಂತೇಳಿ ಏನಾದರೂ ಒಂದು ಪಾಠ ಮುಟ್ಕ ಏನಾದರೂ ನಗಿಸೋದು ಮಾತಾಡೋದು ಹಿಂಗೆಲ್ಲ ಮಾಡ್ತಿದ್ರು. ಒಬ್ಬರು ಪಾಠ ನಡೀತಿದ್ದ ಬ್ಯಾಕ ಒಬ್ಬ ವ್ಯಕ್ತಿ ಬಂದಿದ್ರೆ ಏನೋ ಒಂದು ಮಾತಾಡಿದ್ದೇನು ಹೋಗ್ಬಿಟ್ಟ, ಎಂಥ ಅನಾಗರಿಕಪ್ಪ ಹಿಂಗೆ ಬರ್ತಾರೆ ನೋಡಿ, ಇಂಥ ಜನ ಇರ್ತಾರೆ ನೋಡು ಅಂತ ಅಂದ್ಕೊಳ್ಳೆ. ಅದು ನನಗೆ ಮನಸ್ಸಿಗೆ ಭಾಳ ಆಸೆ ಕೊಡ್ತಿತ್ತು, ಪಾಠ ಚೆನ್ನಾಗಿ ಮುಂದುವರ್ತಿತ್ತಲ್ಲ ಈ ಒಳಗೆ ಈ ವ್ಯಕ್ತಿ ಹಿಂಗೆ ಮಾಡಿದ ಅಂತೇಳಿ ನನಗೆ ಮರುದಿನ ಒಂದು ಕವನ ಬರೆದ. ಅದು ಮೊದಲನೇ ಗುರುಗಳಿಗೆ ತೋರಿಸಿದ ಕವನ. ಬಾಗಿಲೊಳು ಶಿರವ ಬಾಗಿಸಿ ತಲೆಯ ತಗ್ಗಿಸಿ ಓ ನಾಗರಿಕ, ಮತಿಗೆಟ್ಟು ನಡೆದುಕೊಂಡು ನೀ ಆಗದಿರುವ ಅನಾಗರಿಕ, ಶಾಲೆ ಎಂಬ ದೇವಾಲಯದಲ್ಲಿ ದೇವನಂತಿರುವನು ಶಿಕ್ಷಕ ಎಂತ ಬರೆದು ಎಲ್ಲ ಕಾ ಅಕ್ಷರ ಬರಂಗ ಪ್ರಾಸಬದ್ಧವಾಗಿ ಬಂತು. ಅಧ್ಯಾಪಕ, ನಿರ್ಮಾಪಕ, ನಿರ್ದೇಶಕ ಇವೆಲ್ಲ ಉಪನ್ಯಾಸಕ, ನಮಗೆ ಎಷ್ಟೇ ದೊಡ್ಡವನಾದರೂ ಅವ್ರ ಮುಂದೆ ನಾವು ಬಾಲಕ, ಇಷ್ಟೆಲ್ಲ ಬರೆದಿದ್ದನ್ನ ಮರುದಿನ ತೋರಿಸಿದೆ. ಬಹಳಷ್ಟು ಖುಷಿ ಪಟ್ಟರು, ಮೊದಲೇ ಸಾಹಿತ್ಯದಲ್ಲಿ ಇದ್ದವರು, ಅವರು ಬಹಳ ಪ್ರೋತ್ಸಾಹ ಮಾಡಿದ್ರು.
0: ಅಂದ್ರೆ ನಿಮ್ಮ ಪ್ರೌಢಶಾಲೆಯಲ್ಲಿ ಸಿಕ್ಕಿರ್ತಕ್ಕಂತಹ ನಿಮ್ಮ ಗುರುಗಳಿಂದ ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಅದಾದ ನಂತರ ಪಿ ಯು ಸಿಯನ್ನ ಮುಗಿಸಿದ ನಂತರ ಬಿ ಎ ಪತ್ರಿಕೋದ್ಯಮಕ್ಕೂ ಸೇರ್ಕೊಂಡ್ರಿ. ಆದ್ರೆ ಆರ್ಥಿಕ ಸಂಕಷ್ಟದಿಂದ ಎರಡೇ ವರ್ಷಕ್ಕೆ ಕಾಲೇಜ್ ಬಿಡಬೇಕಾಯ್ತು. ಶಿಕ್ಷಣ ಮೊಟಕೊಂಡ ಆ ದಿನಗಳಲ್ಲಿ ಕವಿತೆಗಳು ನಿಮಗೆ ಎಷ್ಟು ಸಾಥ್ ನೀಡಿದವು ಅಂತ, ಬರವಣಿಗೆ ನಿಮ್ಮ ಬದುಕಿನ ವಿಶೇಷ ದಾರಿಯಾದದ್ದು ಹೇಗೆ ಅಂತ.
1: ಅದು ಮುಖ್ಯವಾಗಿ ಹೇಳಲೇಬೇಕಾದ ವಿಷಯ, ಮದುವೆ ಮಾಡಿಕೊಂಡಿದ್ದು ವಿಶೇಷವಾಗಿ ತಾಯಿಗೆ ಮಗನಗ ದೊಡ್ಡವನಾದ ಹೆಂಗೋ ಬೆಳೆದ ಮದುವೆ ಮಾಡ್ಬೇಕನ್ನೋ ಆಸೆ ಇರುತ್ತೆ. ಆದ್ರೆ ನನಗ ಅಂಗವಿಕಲ ಆಗ್ಬಿಟ್ಟಿದ್ನಲ್ಲ, ಎಲ್ಲಾದ್ರೂ ಹೆಣ್ಣು ನೋಡಕ್ ಹೋದ್ರೆ ಹೆಣ್ಣು ಒಂದು ಒಪ್ಪೋದಿಲ್ಲ, ಯಾಕೆ ಹಿಂಗ್ ನಡ್ತಾರೆ ಅಂತ ಏನೋ ಅವ್ರು ಹೇಳೋದಕ್ಕಿಂತ ಮುಂಚೆ ನಾವು ನೋಡಕ್ ಹೋಗೋದೇ ಬೇಡ, ಯಾಕೆ ಬೇಕು ಇದ್ರೆ ಇಲ್ಲ ನನ್ಗೆ ಅಲ್ಲಿ ಬೇಡ ಅನ್ನಿಸ್ಕಿಂತ ಸುಮ್ಮನೆ ಇರೋದು ಬೇಸು ಅಂತೇಳಿ ನಾನು ಹಿಂಗೆಲ್ಲ ಯೋಚನೆ ಮಾಡೋಕೆ ಚಿಂತೆ ಮಾಡಿದೆ. ನಮ್ಮ ತಂದೆಯವ್ರು ಹೇಳಿದೆ ನನಗೆ ಎಲ್ಲಿ ಮದುವೆ ಬೇಡಪ್ಪ, ನಾನು ಸನ್ಯಾಸತ್ವ ತಗೊಳ್ತೀನಂತ ಆ ವಯಸ್ಸಲ್ಲಿ ಹೇಳಿದೆ ನಾನು. ಅವಾಗೆಲ್ಲ ಬಹಳಷ್ಟು ಸಾಹಿತ್ಯ ಎಲ್ಲ ಓದ್ತಾ ಇದ್ದೆ, ವಿವೇಕಾನಂದ ಸ್ವಾಮಿದು, ರಾಮಕೃಷ್ಣದು, ಅವೆಲ್ಲವ್ರದ್ದು ಓದ್ತಾ ಇದ್ದೆ. ಆ ರೀತಿ ದಾರಿ ಇಡ್ಬೇಕಂತ ಆ ವಯಸ್ಸಲ್ಲಿ ನನಗೆ ಅದು ಅನ್ನಿಸ್ತು. ನಮ್ಮ ತಂದೆ ಚೆನ್ನಾಗಿ ಓದು, ವಿದ್ಯಾವಂತನಾಗು ಅಂತ ಹೇಳ್ಬಿಟ್ಟ. ಆ ಕಾಲದಲ್ಲಿ ಕೆಲವು ಆಸ್ತಿ ವಿಷಯವಾಗಿ ಎಷ್ಟೋ ನಮ್ಗೆ ಮೋಸ ಮಾಡಿದ್ರು. ಇವೆಲ್ಲ ವಿಷಯವಾಗಿ ನಮ್ಮ ತಂದೆ ಇರೋದಾಗಿ ಇವೆಲ್ಲ ಮಾಡ್ಬೇಕಂದ್ರೆ ಜರ್ನಲಿಸಮ್ ಮಾಡಬೇಕು, ಪತ್ರಿಕೋದ್ಯಮದಲ್ಲಿ ಆದರೆ ನನಗೆ ಲಾ ಬಗ್ಗೆ ಕಾನೂನುಗಳ ಬಗ್ಗೆ ಎಲ್ಲ ತಿಳ್ಕೋಬಹುದು ಅನ್ನೋ ನಾಲೆ ಸಲುವಾಗಿ ಅವಾಗ ಒಂದು ಡಿಸೈಡ್ ಮಾಡಿದೆ. ಏನೋ ಒಂದು ನಮ್ಮ ತಾಯಿ ಇಚ್ಛೆ ಸಲುವಾಗಿ
0: ನಿಮ್ಮ ಕುಟುಂಬದ ಸಮಸ್ಯೆಯಿಂದ ನೀವು ಪತ್ರಿಕೋದ್ಯಮಕ್ಕೆ ಕಾಲಿಟ್ರಿ,
1: ಆ ರೀತಿ ಬರಬೇಕು, ಕಾನೂನುಗಳೆಲ್ಲ ತಿಳ್ಕೊಂತೀನಿ ಅಂತ ಅಂದ್ಕೊಂಡಿದ್ದೆ. ಅದಾದ್ಮೇಲೆ ಏನಾಯ್ತು, ನಮ್ಮ ತಾಯಿ ಇಚ್ಛೆ ಸಲುವಾಗಿ, ನಮ್ಮ ತಾಯಿಗೆ ಸಂತೋಷ ಪಡಿಸೋ ಸಲುವಾಗಿ ಮದುವೆ ಮಾಡ್ಕೋಬೇಕು ಅಂತ ನಾನೇ ನಿರ್ಧಾರ ಮಾಡಿದೆ. ನಮ್ಮ ತಂದೆ ಏನೂ ಖರ್ಚು ಇಲ್ಲದೇನೆ ನಮ್ಮ ಸೋದರತ್ತೆ ಸಂಬಂಧ ಶ್ರೀದೇವ್ ಅಂತೇಳಿ, ಆ ಶ್ರೀದೇವಿ ಅವ್ರನ್ನ ನಮ್ಮ ಮಾವನವರೇ ಬಂದು ಕೇಸಿ ನೀನು ಎಲ್ಲ ಒಂದು ಎಸ್ ಟಿ ಡಿ ಇಟ್ಕೊಂಡು ಒಂದು ಕೆಲಸ ಮಾಡ್ತಿದ್ದೆ, ನೀನು ಚೆನ್ನಾಗಿದೆಯಾ, ನಿನ್ನ ಪರವಾಗಿಲ್ಲ ನಮ್ಮ ಮಗನ ಕೊಡ್ತೀನಿ ಅಂದರೆ ಅವರಾಗಿ ಅವರೇ ಕೊಡ್ತೀವಂದಾರ ನಾನು ಯಾಕೆ ಮಾಡ್ಕೋಬಾರ್ದು ಅಂತೇಳಿ ಮನೇಲಿ ತೀರ್ಮಾನ ಮಾಡಿ ಬೇಡ ಬೇಡ ಅಂತಂದ್ರು. ನಮ್ಮಪ್ಪ ಬೇಡ ಅಂದರು ಕೂಡ ನಾನೇ ಮುಂದೆ ನಿಂತ್ಕೊಂಡು ಒಂದು 34,000 ಒಂದು ಸಾಲ ಸೋಲ ಮಾಡಿ ಮದುವೆನೂ ಮಾಡಿ ಮುಗಿಸ ನಮ್ಮ ತಾಯಿಗೆ ಸಂತೋಷ ಕೊಟ್ಟು ನಾನು ಖುಷಿ ನನಗೆ. ಆಮೇಲೆ ಶುರುವಾಯಿತು ಸಂಸಾರದ ಕಷ್ಟ ತಾಪತ್ರಯ, ದುಡಿಮೆ ಇರಲಾರ್ದ ಮನುಷ್ಯ, ಹೆಚ್ಚಿಗೆ ಸಂಬಳ ತರಲಾರ್ದ ಮನುಷ್ಯ, ಬಹಳಷ್ಟು ಕಷ್ಟಗಳಿಂದ ನೊಂದು ಇನ್ನೇನು ಎಲ್ಲ ತಲೆ ಕೂದಲು ಗಡ್ಡೆ ಎಲ್ಲ ಬಿಟ್ಟುಕೊಂಡು ಎಲ್ಲ ಹುಚ್ಚನಾಗ್ತೀನಿ ಅನ್ನೋ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಕಾಲೇಜ್ಗೆ ಹೋಗ್ಬೇಕನ್ನೋ ಆಲೋಚನೆ ಬಂದ. ನಾನು ಕೆಲಸ ಎಲ್ಲೂ ಕೊಡೋದಿಲ್ಲ, ಕೆಲಸ ಅಂತ ಕೇಳಕ್ಕೆ ಹೋಗೋದಿಲ್ಲ, ಕಾಲೇಜ್ಗೆ ಹೋದ್ರೆ ಮತ್ತೆ ಒಂದು ಹೆಂಗೆ ಮಾಡಿಕೊಂಡು ಸ್ಟೂಡೆಂಟ್ಸ್ ನಡುವೆ ಕುಂದಿರ್ತೀನಿ, ನಾನು ಮತ್ತೆ ಆ ರೀತಿ ಫ್ರೆಶ್ ಆಗ್ತೀನಿ ಅಂತೇಳಿ ಆವಾಗ ಪತ್ರಿಕೋದ್ಯಮ ಕಾಲೇಜ್ಗೆ ಸೇರಿಕೊಂಡೆ. ನಾನು ನಮ್ಮ ತಂಗಿ ನಮ್ಮ ಬ್ರದರ್ಸ್ ಅವರು ಇವ್ರನ್ನ ಕೇಳ್ಕೊಂಡು ಏನಾದ್ರು ಫೀಸ್ ಕಟ್ಟಾಗ ಹೆಲ್ಪ್ ಮಾಡ್ರಿ ಅಂತಂದರೆ, ನಮ್ಮೊಬ್ಬ ತಂಗಿ ಇದ್ದಾರೆ ನಮ್ಮ ಚಿಕ್ಕಪ್ಪನ ಮಗಳು ನರ್ಸರಿ ಕೆಲಸ ಮಾಡ್ತಿದ್ರು ರುಕ್ಮಿಣಿ ಅಂತೇಳಿ, ಒಂದು 2,000 ರೂಪಾಯಿ ಕೊಟ್ಲು. ಆ 2,000 ರೂಪಾಯಿ ತುಂಬಿಸಿ ಕಾಲೇಜ್ ಸೇರಿದೆ. ಆದರೆ ಫೀಸು ಕಟ್ಟಕ್ಕಾಗಲಾರ್ದ ಅದರಲ್ಲಿ ಮೈಂಡ್ ಕೂಡ ಸರಿಯಾಗಿ ಓದಕ್ಕಾಗಲಾರ್ದು ಇಬ್ಬರು ಮಕ್ಕಳು ಆಲ್ರೆಡಿ ಆಗಿದ್ರು ಆಗಲೇ. ಆ ಸಮಯದಲ್ಲಿ ಇಬ್ಬರು ಮಕ್ಕಳಾದ್ಮೇಲೆ ಏನು ಎಲ್ಲರೂ ಅಂಕಲ್ ಅಂತಿದ್ರು ಅಲ್ಲ ಎಲ್ಲ ಮಕ್ಕಳು. ಅಲ್ಲಿನೂ ಸುಮ್ಮನೆ ಪಾಠ ಹೇಳ್ಬೇಕಾದ್ರೆ ಅಲ್ಲಿನೂ ಕವನಗಳು ಬರೋದು ಶುರು ಮಾಡಿದೆ. ಯಾರಿಗಂದ್ರೆ ಕೊಡೋದು ಸರ್ ಅವರೆಲ್ಲ ತೋರಿಸೋದು. ಬಸವರಾಜ ಸ್ವಾಮಿ ಅವ್ರು ಭಾಳ ಮೆಚ್ಚಿಕೊಂಡು ನಿನಗೆಲ್ಲ ರಿಯಾಯಿತಿ ಕೊಡ್ತೀನಪ್ಪ ಚೆನ್ನಾಗಿ ಓದು ಅಂತಂದ್ರು. ಆದರೆ ನನ್ನ ದುರ್ದೈವ ಅದನ್ನು
0: ಅಂದರೆ ಪತ್ರಿಕೋದ್ಯಮ ಓದ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತಾವು ಕವಿತೆಗಳನ್ನು ಬರಲಿಕ್ಕೆ ಪ್ರಾರಂಭ.
1: ಆವಾಗಲೇ ಬರಿತಾ ಇದ್ದೆ, ಆಗ ಒಂದು ಓದು ಭಾಳ ಅಲ್ಪ ಸ್ವಲ್ಪ ಬರಿತಾ ಇರೋದು. ಆಮೇಲೆ ಒಂದು ಲಕ್ಷ್ಮೀನಾರಾಯಣ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟ್ರು ನನಗೆ ಕೆಲಸ ಕೊಟ್ಟರು. ಏನೋ ಹೊಟ್ಟೆ ನೋವು ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದಾಗ ಏನು ಕೆಲಸ ಮಾಡ್ತೀಯಪ್ಪ ನೀನು ಅಂದರು. ನಾನು ಏನು ಕೆಲಸ ಇಲ್ಲ ಸರ್, ನನಗೆ ಯಾರು ಕೆಲಸ ಕೊಡ್ತಾರೆ, ನನಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮಂಥವ್ರು ಹೀಗೆ ತಪ್ಪಿಸ್ಕೊಳ್ತೀರ ನೀವು, ನಿಮ್ಮಂಥವ್ರು ಕೂಡ ನಾವು ಹೆಂಗೆ ಕೆಲಸ ಮಾಡ್ಕೋಬೇಕು ಗೊತ್ತಾಗುತ್ತೆ, ಬರೀ ನನ್ನ ಆಸ್ಪತ್ರೆಗೆ ಅಂತಂದರು. ವಾಚ್ಮ್ಯಾನ್ ಕೆಲಸ ಕೊಟ್ಟರು. ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿದ್ದೆ ತಡ ಎಲ್ಲ ಬರೆಯೋದಿರೋದು ಎಲ್ಲ ಫುಲ್ ಸ್ಟಾಪ್. ಮೊದಲು ಜೀವನಕ್ಕೆ ಬೇಕಾಗಿರೋದು ಆಧಾರ ಜೀವನೋಪಾಯ ದುಡಿಮೆ. ಆ ದುಡಿಮೆಯಲ್ಲಿ ಎಷ್ಟು ತೊಡಿಸ್ಕೊಂಡಿನ ಅಂತಂದರೆ ಭಾಳಷ್ಟು ನನ್ನ ಹೆಸರು ಅಷ್ಟು ಡೆಡಿಕೇಶನ್ ಪೂರಾ ಇನ್ವಾಲ್ವ್ಮೆಂಟ್ ಆಗಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡೆ. ಎರಡೂವರೆ ವರ್ಷ ಅದರಲ್ಲಿ ಕೆಲಸ ಮಾಡಿದೆ, ಒಳ್ಳೆ ಮೆಚ್ಚಿಕೊಂಡ್ರು. ಆಮೇಲೆ ಬೆಡ್ದೂರ್ ಹಾಸ್ಪಿಟ್ಲೇ ಕೆಲಸಕ್ಕೆ ಹೋದೆ. ಅಲ್ಲಿ ಒಬ್ಬ ಲಿಫ್ಟ್ ಮ್ಯಾನ್ ಖಾಲಿ ಇದೆ ಅಂತೇಳಿ ಅಲ್ಲಿ ಲಿಫ್ಟ್ ಮ್ಯಾನ್ ಅವ್ರ ಮೇಡಮ್ ಅವರು ಸಹೃದಯ ಅಮ್ಮನವರು ಅವರು ತಗೊಂಡ್ರು. ಆಮೇಲೆ ಎಷ್ಟೋ ಜನರು ಹೇಳಿದ್ರು ಲಿಫ್ಟ್ ಕೆಲಸ ಮಾಡು ಅಂತ ಅವ್ರು ಹೇಳಿದ್ರೆ ನಾನು ಹಾಸ್ಪಿಟ್ಲ್ ಎಲ್ಲ ಕೆಲಸಗಳು ಓಡಾಡೋದು ಭಾಳ ಉತ್ಸಾಹದಿಂದ ಮಾಡೋದನ್ನು ನೋಡಿ ಹೆಂಗೆ ಮಾಡ್ತಾನೆ ಅಂತ ಅವರು ವಿಚಾರಿಸಿದಾಗ ಇಲ್ಲ ರೀ ಅವರು ಹ್ಯಾಂಡಿಕಾಪದ್ರು ಭಾಳಷ್ಟು ಕೆಲಸ ಮಾಡ್ತಿದ್ದಾರೆ ಅಂಥವ್ರನ್ನ ಯಾಕೆ ತೊಗೊಂಡ್ರೆ ಅಂದ್ರೆ ಇಲ್ಲ ರೀ ಅಂಥವ್ರಿಗೆ ಎಲ್ಲಿ ಕೆಲಸ ಸಿಗಲ್ಲ ಅವ್ರು ಕರೆಕ್ಟ್ ಮಾಡ್ತಾರೆ ಅಂತ ತೊಗೊಂಡಿನಿ ಅಂತಂದರೆ ಆದರೂ ಆ ಮನುಷ್ಯ ಎಲ್ಲ ಕಡೆ ಮಾಡ್ತಿದ್ದಾನೆ ಕೆಲಸ ಅಂದ್ರೆ ಒಪ್ಪಿಗೆ ಆಯಿತು. ನನ್ನ ಅನುಕಂಪದಿಂದ ಎಲ್ಲಿ ಸಂಬಳ ತೊಗೊಂಡಿಲ್ಲ, ನಾನು ದುಪ್ಪಟ್ಟು ಕೆಲಸ ಮಾಡಿ ನಾನು ಸಂಬಳ ನಾನು ತೊಗೊಂಡಿದ್ದೀನಿ. ಎಷ್ಟು ಕಾಯಕದಲ್ಲಿ ನನಗೆ ಒಂದು ಆಸಕ್ತಿ ಅಂತಂದರೆ ಆ ಬೆಡ್ದೂರು ಹಾಸ್ಪಿಟ್ಲ್ ಬಸವಣ್ಣನವರ ಫೋಟೋ ಎದುರಿಗೆ ಹಾಕೊಂಡೆ ನಾನು ಕೆಲಸ ಶುರು ಮಾಡಿದೆ.
0: ನಿಮ್ಮ ಕಾಯಕ ಮಾಡ್ತೀನಿ
1: ನನಗೆ
0: ನಿಜವಾಗ್ಲೂ ಅಂದರೆ ನೀವು ಪತ್ರಿಕೋದ್ಯಮವನ್ನು ಅರ್ಧಕ್ಕೆ ನಿಂದಿರಿಸಿ ನಿಮ್ಮ ಬರವಣಿಗೆಯನ್ನು ಕೂಡ ಅಲ್ಲಿಗೆ ನಿಂತು ಹೋಗಿತ್ತು ಆ ಕಾಲಕ್ಕೆ. ಆಮೇಲೆ ಕಳೆದ 30 ವರ್ಷಗಳಿಂದ ನೀವು ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರ್ತಕ್ಕಂತಹ ವಿ ಎಸ್ ಕಾಂತನವರ ಸಾಹಿತ್ಯದ ಪರಿವಾರದಲ್ಲಿ ಅತ್ಯಂತ ಕಿರಿಯ ಶಿಷ್ಯನಾಗಿ ನೀವು ಗುರುತಿಸಿಕೊಂಡಿದ್ದೀರಿ. ಆ ಗುರುವಿನ ಮಾರ್ಗದರ್ಶನ ಮತ್ತು ಸಾಹಿತ್ಯ ವಲಯದಲ್ಲಿ ಆ ಒಡನಾಟ ನಿಮ್ಮ ಬರಹವನ್ನು ಹೇಗೆ ಹಸನಾಗಿಸ್ತು ಅಂತ.
1: ಅವರು ಪರಿವಾರದ ಪರಿಚಯ ಹೇಗಾಯಿತು ಅಂತಂದರೆ ನಾನು ಆಗೊಂದು ಈಗೊಂದು ಕವನ ಬರೆಯುವಾಗ ಎಲ್ಲೋ ಕವಿಗೋಷ್ಠಿಗಳಲ್ಲಿ ಅಲ್ಪ ಸ್ವಲ್ಪ ಭಾಗವಹಿಸ್ತಾ ಇದ್ದೆ. ಕವಿಗೋಷ್ಠಿ ಇದ್ದದ್ದು ಹೆಂಗೆ ಗೊತ್ತಾಗಬೇಕು ಅಂತಂದರೆ ಪತ್ರಿಕೆಯಲ್ಲಿ ಒಂದು ಬರ್ತಿತ್ತು ಇಲ್ಲಿ ಇಂಥ ಸ್ಥಳದಲ್ಲಿ ಕವಿಗೋಷ್ಠಿ ಇದೆ ಅಂತ ಅಂತ ಒಂದು ಕವಿಗೋಷ್ಠಿ ಸಮಾಚಾರ ನೋಡಿದೆ. ಕಾಂತನವರ ಸಭಾಭವನದಲ್ಲಿ ಕವಿಗೋಷ್ಠಿ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ಹೋಗಿ ನಾನು ಒಂದು ಬೇವು ಕುಂತ ತಕ್ಷಣ ಅಲ್ಲಿ ಏನಾಯಿತು ಅಂತಂದರೆ ಅದಕ್ಕಿಂತ ಮುಂಚೆ ಎಲ್ಲ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ದೇವೇಂದ್ರ ಕುಮಾರ್ ಹಕಾರಿ ಮತ್ತು ಶಾಂತರಸ ಜಂಬಣ್ಣ ಅಮರಚಿಂತ ಮತ್ತು ಕರ್ನಾಟಕ ಸಂಘದಲ್ಲಿ ಬರುವಂಥ ದೊಡ್ಡ ದೊಡ್ಡ ಕವಿಗಳು ಚೆನ್ನವೀರ ಕವಿನ ಅಂಥವೆಲ್ಲ ಅವ್ರನ್ನೆಲ್ಲ ನೋಡಿದ್ದೆ. ಸಾಹಿತಿಗಳು ಅಂತಂದರೆ ಸಿನಿಮಾ ಸ್ಟಾರ್ಗಳಿಗೆ ಹೇಗೆ ಮುಗಿಬೀಳ್ತಿದ್ರು ಅವಾಗೆಲ್ಲ ಹಸ್ತಾಕ್ಷರಕ್ಕೆ ಮುಗಿದು ಬೀಳ್ತಿದ್ದೀವಿ ಅಂತ ಅವ್ರನ್ನೆಲ್ಲ ನೋಡಿ ಆ ಸಾಹಿತ್ಯ ಬೆಳೆದು ನಮ್ಮಲ್ಲಿ ಇಲ್ಲಿ ಇರ್ತಾರೆ ಅನ್ನೋದು ಕಲ್ಪನೆ ನಂಗೆ ಆ ಥರ ಇರಲಿಲ್ಲ ಅವಾಗ. ಅಲ್ಲಿ ನೋಡಿದಾಗ ಅಲ್ಲೆಲ್ಲ ನಮ್ಮ ಅಲ್ಲಿ ಭಾಳಷ್ಟು ಸಾಹಿತಿಗಳಲ್ಲಿ ಇದ್ದದ್ದನ್ನು ನೋಡಿ ಅದೆಲ್ಲ ಅದೆಲ್ಲ ಕಾರ್ಯಕ್ರಮ ಆದ ನಂತರ ನಾವು ಅವ್ರ ಹತ್ರ ಎದ್ದು ಮೊದಲನೇ ದಿನನೇ ಮಾತಾಡಿದೆ ನನಗೆ ಇಂಥ ಪರಿವಾರ ಇಲ್ಲಿ ಸಿಕ್ಕಿದ್ದು ನನಗೆ ಭಾಳ ಪುಣ್ಯ, ಇನ್ಮೇಲೆ ಕಂಟಿನ್ಯೂ ಆಗಿ ಇಲ್ಲಿಗೆ ಬರ್ತಾ ಇರ್ದೀನಿ ಅಂತ ನಮ್ಗೆ ಅದೇ ಬೇಕಾಗಿದೆ ಅಂತ ಗುರುಗಳು ಭಾಳ ಸಂತೋಷಪಟ್ಟರು. ಅವತ್ತಿಂದ 30 ವರ್ಷ ನಾನು ಕಂಟಿನ್ಯೂ ಆಗಿ ಇದ್ದರೂ ಕೂಡ ಸುಮ್ಮನೆ ಕೇಳೋದು ಅವರೆಲ್ಲ ಮಾತುಕೊಂಡೇ ಕೇಳಬೇಕು.
0: ನೀವೆಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರಿ
1: ಅವರೆಲ್ಲ ಸಕ್ರಿಯವಾಗಿ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ.
0: ಅಂದರೆ ಹೀಗೆ ನಿಮ್ಮ ಸಾಹಿತ್ಯದ ವಲಯದಲ್ಲಿ ಒಡನಾಟ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಅಲ್ಲಿ
1: ಪ್ರಾರಂಭ ಆಯಿತು, ಅದು ಒಡನಾಟ ಇತ್ತು. ಅದು ಏನು ಮಾತಾಡ್ತಿರ್ಲಿಲ್ಲ ಅಲ್ಲಿ, ಏನು ಎದ್ದು ನಿಂತು ಮಾತಾಡಿ ಏನು ತೋರಿಸ್ತಿ, ಏನಾದರೂ ವಿಷಯ ಇದ್ದಾಗ ಯಾವುದೋ ವಿಷಯ ಇದ್ದಾಗ ಕೇಳಿ ಅದ್ರ ಬಗ್ಗೆ ಬರೆದು ಅವಾಗ ಕವನ ಎಲ್ಲ ಹೇಳ್ತಾ ಇದ್ದೆ. ಅದು ಅಲ್ಲೇ ಇತ್ತು. ಮತ್ತೆ ಕವನ ಯಾವಾಗ ಆರಂಭವಾಯಿತು ಅಂತಂದರೆ ಕಂಟಿನ್ಯೂ ಆಗಿ ಬರಿಬೇಕಾದ್ರೆ ಬೆಟ್ದೂರು ಹಾಸ್ಪಿಟ್ಲಲ್ಲಿ ಮೇಡಮ್ ಅವ್ರದ್ದು ಸಾರ್ ಅವ್ರದ್ದು ಯಾರ್ದು ಹುಟ್ಟುಹಬ್ಬ ಇದ್ದಾಗ ಯಾರದೇ ಮಗದ ಒಂದು ಹುಟ್ಟುಹಬ್ಬ ಅಂತ ಗೊತ್ತಾದ್ರೆ ಸಾಕು ಹುಟ್ಟುಹಬ್ಬಕ್ಕೆ ಸ್ಪೆಷಲ್ ಆಗಿ ನಾನು ಬರೆಯೋದು
0: ಒಂದು ಕವನ
1: ಖುಷಿ. ಒಂದು ಹುಟ್ಟುಹಬ್ಬ ಅಂತ ಗೊತ್ತಾದ್ರೆ ಸಾಕು ಅವ್ರಿಗೆ ಯಾಕಪ್ಪ ಏನು ವಿಷಯ ಮಾಡಬೇಕು, ಆದ್ರೆ ಅವ್ರ ಬಗ್ಗೆ ಕವನನೇ ಬರೆದಕ್ಕೆ ನಾವು ಸಂತೋಷ ವ್ಯಕ್ತಪಡಿಸೋ ಸಮಯದಲ್ಲಿ ಹೀಗೆ ಮುಂದುವರಿತು ಅಲ್ಲಿ.
0: ಅಂದರೆ ಸಾಹಿತಿಗಳ ಒಡನಾಟದ ಜೊತೆಗೆ ನಿಮ್ಮ ಬರವಣಿಗೆ ಅಂತಕ್ಕಂಥದ್ದು ಮತ್ತೆ ಪ್ರಾರಂಭ
1: ಆಯಿತು. ಕಂಟಿನ್ಯೂ ಆಗಿ ಹೆಚ್ಚಿಗೆ ಬರಿಬೇಕಂತಂದರೆ ನನಗೆ ಒಂದು ಆಸೆ ಇತ್ತು. ಒಬ್ಬ ಹೆಣ್ಮಗಳು ಇದರಲ್ಲಿ ಏನು ಅಂಕಲ್ ನೀವೆಲ್ಲ ಎಷ್ಟು ಚೆನ್ನಾಗಿ ಬರ್ತಿದ್ದೀರಾ ಏನಂದರೆ ಚೆನ್ನಾಗಿ ಬರ್ತೀನಮ್ಮ ನಿಮ್ಮಂಥವ್ರು ನಮ್ಮ ಎದುರಿಗಿದ್ದೆ ಅಂದರೆ ಮತ್ತಿಟ್ಟು ನಾನು ಚೆನ್ನಾಗಿ ಬರ್ತೀನಿ ನೋಡು ಅಂತಂದೆ. ಏನು ನಿಮ್ಗೆ ಸಹಕಾರ ಕೊಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ಮಾತ್ರ ನಕ್ಕಂತ ಆಡ್ಕಂತ ಇರ್ತೀನಿ, ನೀವು ಬರೀರಿ ಅಂಕಲ್ ನೋಡೋಣ ನಿಮ್ಮ ಪ್ರತಿಭೆ ನೋಡೋಣ ಇರ್ತಂಕಂತಾರೆ. ಆಗ ಅವರು ಕೊಟ್ಟ ಪ್ರೋತ್ಸಾಹ ನಾನು ಮೊದಲನೇ ಪುಸ್ತಕದಲ್ಲಿ ದೇವಿ ನನ್ನ ಸ್ಫೂರ್ತಿ ದೇವಿ ಅಂತ ಅವ್ರ ಹೆಸರು ಸೂಚಿಸಿದೆ ಆ ರೀತಿ ಬರೆದಿದ್ದೀನಿ. ಆಮೇಲೆ 2 ವರ್ಷ ಅವರು ಅಲ್ಲಿ ಕೆಲಸ ಮಾಡಿಬಿಟ್ರು. 2 ವರ್ಷ ತನಕ ನನಗೆ ಬುಕ್ಕ ಬಸವರಾಜ ಸಾರ್ ಅವ್ರಿಗೆ ಯಾವ ವಾಟ್ಸಪ್ಪಲ್ಲಿ ಅಕ್ಕಡಿಗಳೆಲ್ಲ ಕಳಿಸೋ ಅವರು ಬೆಡ್ದೂರು ಸಾಹೇಬರಿಗೆಲ್ಲ
0: ಮತ್ತೆ ಬರವಣಿಗೆ
1: ಸ್ಟಾರ್ಟ್ ಆಯ್ತು, ಬಹಳಷ್ಟು ಬರೀತೆ ಶುರು ಆದೆ.
0: ಅಂದ್ರೆ ಬೆಡ್ದೂರು ಆಸ್ಪತ್ರೆಯಲ್ಲಿ ಲಿಫ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ರಿ. 2020ರಲ್ಲಿ ನಿಮ್ಮ ಪ್ರಥಮ ಕವನ ಸಂಕಲನ ಹೊಸಬಳಕು ಅಂತಕ್ಕಂಥದ್ದು ಪ್ರಕಟ ಆಯಿತು. ಡಾಕ್ಟರ್ ಬಸವಪ್ರಭು ಪಾಟೀಲ್ ಅವರೇ ನಿಮ್ಮ ಕೃತಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಬಹುಶಃ ಆ ಶ್ರಮದ ದಿನಗಳು ಮತ್ತು ಆ ಮೊದಲ ಕೃತಿ ಬಿಡುಗಡೆ ಆಯ್ತಲ್ಲ, ಆ ಕ್ಷಣ ಒಂದು ರೋಮಾಂಚನ ಹೆಂಗಿತ್ತು ಅಂತ.
1: ಬಹಳಷ್ಟು ಮರೆಯಲಾರದ ಸಂದರ್ಭ ಸರ್ ಅದು. ಸಾಹೇಬರಿಗೆ ಯಾವೋ ಗೊತ್ತಾಗಿತ್ತು ಬೆಟ್ ಆಗ ತಿಮ್ಮಯ್ಯ ರಾಯಚೂರು ಅಂತ ಈಗ ಬರೀತಾ ಇದ್ದೀನಲ್ಲ, ಮೊದಲು ಅಲ್ಲಿದ್ದ ಕೆಲಸ ಸಲುವಾಗಿ ತಿಮ್ಮಯ್ಯ ಬೆಟ್ದೂರು ಆಸ್ಪತ್ರೆ ರಾಯಚೂರು ಅಂತಾನೇ ಎಲ್ಲಾ ಗ್ರೂಪ್ಗಳಲ್ಲಿ ಹಾಕ್ತಾ ಇದ್ದೆ ನಾನು. ಅದು ಅವರಿಗೆ ತಲುಪಿತು, ಬೆಟ್ದೂರು ಆಸ್ಪತ್ರೆಯಲ್ಲಿ ಒಬ್ಬ ಕವಿ ಇದ್ದಾನ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವರು ವರ್ಷಕ್ಕೆ ಒಂದೆರಡು ಮೂರು ಸರ್ತಿ ಬಂದು ಹೋಗೋರು. ಬಂದು ಹೋದ್ಮೇಲೆ ನನ್ನ ಪರಿಚಯ ನನ್ಗ ಕಾಂತನವರ ಕಡೆಯಿಂದನೂ ಪರಿಚಯ ಆಗಿತ್ತು, ಅವ್ರಿಗೆ ಸಾಹಿತ್ಯ ಕಾರ್ಯಕ್ರಮಗಳಲ್ಲೂ ನಾನು ಪರಿಚಯ ಮಾಡ್ಕೊಂಡಿದ್ದೆ. ಅವರು ನೋಡಿ ಎಲ್ಲ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಒಂದಿನ ಈರಣ್ಣ ಬೆಂಗಾಲಿ ಅವರಿಗೆ ಫೋನ್ ಮಾಡಿ ದೀಪಾವಳಿ ಸಂದರ್ಭದಲ್ಲಿ ಇಂದ ತಿಮ್ಮಯ್ಯ ಅಂತ ಒಬ್ರು ಇದ್ದಾರೆ, ಅವರು ಎಲ್ಲ ಕವನಗಳನ್ನು ತಗೊಂಡು ಎಲ್ಲ ಡಿ ಟಿ ಪಿ ಮಾಡ್ಸ ಪುಸ್ತಕ ಮಾಡಿಸೋಣ ಅಂತಂದ್ರು. ಅವರು ಸಡನ್ ಆಗಿ ನಮಗೆ ಫೋನ್ ಮಾಡಿ ದೀಪಾವಳಿ ಸಮಯದಲ್ಲಿ ನನಗೆ ಫೋನ್ ಮಾಡಿ ತಿಮ್ಮಯ್ಯ ಹಿಂಗ ಸಾಹೇಬರು ಫೋನ್ ಮಾಡಿದರೆ ನಿಮ್ಮ ಕವನಗಳಲ್ಲಿ ತಂದುಕೊಡು ಅಂತಂದ್ರು. ನನ್ನ ಇದರಲ್ಲಿ ಖುಷಿಯ ಪಟಾಕಿ ಶುರುವಾಯಿತು, ಬಹಳ ಸಂತೋಷದ ಆಯಿತು ಎಲ್ಲ ಮಾಡ್ಕೊಂಡು. ನನ್ನ ಒಂದು ಆಸೆ ಇತ್ತು ಕವನ ಸಂಕಲನ ಏನಾದರೂ ಬಿಡುಗಡೆ ಆದರೆ ಎಲ್ಲ ಕವನಗಳಿಗೆ ಬುಕ್ಗಳಿಗೆ ರಾಜ್ಕುಮಾರ್ ಸಿನಿಮಾ ಟೈಟ್ಲ್ ಹೇಳಬೇಕಂತ ಒಂದು ಆಸೆ ಇತ್ತು, ಪ್ರತಿಯೊಂದು ಬುಕ್ಗೂ ಕಾಂತನವರಿಂದ ಮುನ್ನುಡಿ ಬರೆಸಬೇಕಂತ ಒಂದು ಆಸೆ ಇತ್ತು. ಆ ಪ್ರಥಮ ಪುಸ್ತಕಕ್ಕೆ ನಮ್ಮ ಗುರುಗಳು ಮುನ್ನುಡಿ ಬರೆದ್ರು, ಆಮೇಲೆ ವೀರಣ್ಣ ಬೆಂಗಲೆಯವರು ಬೆನ್ನುಡಿ ಬರೆದ್ರು, ಅಲ್ಲಿಂದ ಶುರುವಾಯಿತು. ಪುಸ್ತಕ ಯಾವಾಗ ಬಿಡುಗಡೆ ಆಗಬೇಕು, ಏನು ನನ್ನ ಪುಸ್ತಕ ಬಿಡುಗಡೆ ಸಮಯದಲ್ಲಿ ನನಗೆ ಏನು ಕೆಲಸ ನಮ್ಮದು ಅನ್ನೋದು ಏನೂ ಗೊತ್ತಿಲ್ಲ ನನಗೆ. ಆ ಸಂದರ್ಭದಲ್ಲಿ ಎಂಥ ವೇದಿಕೆ ಅಂತಂದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಆಯಿತು. ಒಂದು ಅಲ್ಲಿ ಖ್ಯಾತ ಕಾದಂಬರಿಗಾರ್ತಿ ಆಶಾ ರಘು ಅವ್ರಿಗೆ ದತ್ತಿ ಪ್ರಶಸ್ತಿ ಕೊಡುವ ಸಂದರ್ಭ. ಅಂಥ
0: ಕಾದಂಬರಿ
1: ಅವರ ಕಾದಂಬರಿಗಾರ್ತಿ ಭಾಗವಹಿಸಿದ ವೇದಿಕೆಯಲ್ಲಿ ಉಳಿದವರೆಲ್ಲ ಗಣ್ಯಮಾನ್ಯರು, ಅಷ್ಟೆಲ್ಲ ದೊಡ್ಡ ವೇದಿಕೆಯಲ್ಲಿ ನಾನು ವೇದಿಕೆ ಹಂಚಿದ್ದು ಅಂತ ಬಹಳಷ್ಟು ಸಂತೋಷ ಆಗಿ. ಈ ಸಂದರ್ಭದಲ್ಲಿ ನನ್ನ ತಾಯಿ ತೀರ್ಕೊಂಡು ಒಂದು ವರ್ಷ ಆದ ಮೇಲೆ ನನ್ನ ತಾಯಿ ನನ್ನ ವೇದಿಕೆಯಲ್ಲಿ ಇಲ್ಲಿ ಇದ್ದಾರೆ ಇವರ ರೂಪದಲ್ಲಿ ಅಂತ ಮಾತಿನಲ್ಲಿ ನಾನು ಹೇಳಿದೆ. ನನಗೆ ಸಾರ್ಥಕವಾಯಿತು ಅಂತ ಅವತ್ತೇ ಅಂದ್ಕೊಂಡೆ ನಾನು. ಏನೋ ಉಳಿದ್ರು ಕೂಡ ಪರವಾಗಿಲ್ಲ, ಸಾರ್ಥಕವಾಗಿ ಬದುಕಬೇಕು, ಒಬ್ಬನೇ ಉಳಿದ್ರು ಕೂಡ ಸಾರ್ಥಕವಾದ ಜೀವನ ನಡೆಸಬೇಕು, ಆದರೆ ಸಾರ್ಥಕ ಆಗೋದು ಅಂತ ಅಂದ್ಕೊಂಡೆ.
0: ಅದ್ರ ಜೊತೆಗೆ ನಿಮ್ಮ ಮೊದಲ ಕೃತಿಗೆ ರಾಯಚೂರಿನ ವೈದ್ಯರ ಕಾಂಡರಾದ್ರು, ಇನ್ನು 2025ರಲ್ಲಿ ಪ್ರಕಟ ಆಗಿರ್ತಕ್ಕಂಥ ನಿಮ್ಮ ಎರಡನೇ ಕೃತಿ ಅದು ಹಾಲೋಜೇನು. ಶಿವಮೊಗ್ಗದ ಡಾಕ್ಟರ್ ಕೆ ಪ್ರಸಾದ್ ಅವರು ಪ್ರೋತ್ಸಾಹದಿಂದ ಆ ಕೃತಿ ಹೊರಬಂತು. ನಿಮ್ಮ ಸಾಹಿತ್ಯಕ್ಕೆ ಒಂದು ವೈದ್ಯ ಲೋಕದಿಂದ ಸಿಗುತ್ತಿರ್ತಕ್ಕಂಥ ಈ ಅಪಾರ ಪ್ರೀತಿ ಮತ್ತು ಬೆಂಬಲದ ಬಗ್ಗೆ ನೀವೇನು ಹೇಳ್ತೀರಿ ಅಂತ.
1: ಇದು ನನಗೆ ಎಷ್ಟು ಆನಂದ ಸಂತೋಷ ಕೊಡುತ್ತೆ ಅಂದರೆ ಗುರುಗಳೇ, ಅಣ್ಣವ್ರಿಗೆ ನಾವು ರಾಜ್ಕುಮಾರ ಅಪ್ಪಟ ಅಭಿಮಾನಿ. ಅಣ್ಣವ್ರಿಗೆ ವೈದ್ಯ ಲೋಕದಿಂದ ವೈದ್ಯರ ಸಂಘದಿಂದ ಯೋಗ ಕಲಾರತ್ನ ಅಂತ ಬಿರುದು ಕೊಟ್ಟರು. ನನಗೆ ಎರಡು ಪುಸ್ತಕಗಳು ವೈದ್ಯರಿಂದೇನೆ ನನಗೆ ಕೊಟ್ಟಿದೆ ಅಂತಂದರೆ ಭಾಗ್ಯ ಅಂತಂದರೆ ನನಗೆ ಅದೇ ರೀತಿ ಸೌಭಾಗ್ಯ ಸಿಕ್ಕಿದಂಗೆ ಇದಾಯಿತು. ಒಮ್ಮೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡುವಾಗ ರಾಜ್ಕುಮಾರ್ ಹೇಳ್ತಾರೆ, ಇಲ್ಲೆಲ್ಲ ಬಂದ ಹಿರಿಯರು ಅವರೆಲ್ಲ ಆಶೀರ್ವದಿಸಿದಾರಲ್ಲ, ನಮ್ಮನ್ನು ಆಶೀರ್ವಾದಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅಂತ ಏನು ಹೇಳಿದ್ರಲ್ಲ, ಅದೇ ಮಾತು ಇಲ್ಲಿ ಅನ್ವಯಿಸಿ ಅವ್ರಿಗೆ ಯಾಕೆ ಯೋಗ ಕಲಾರತ್ನ ಕೊಟ್ಟು ಅವರಿಗೆಲ್ಲ ಹೆಂಗೆ ಆಶೀರ್ವಾದ ಮಾಡಿದ್ರು, ನಮಗೂ ಈ ವೈದ್ಯರು ನಾರಾಯಣ ಹರ ಅಂತ ಅವರು ನಮಗೆ ಈ ರೀತಿ ಆಶೀರ್ವಾದ ಮಾಡಿದ್ದಾರೆ, ಏನೋ ಇವ್ರ ಮೂಲಕನೇ ನನಗೆ ಎರಡು ಪುಸ್ತಕಗಳಾದವು ಅಂತೇಳಿ ಅವರ ಸಹಾಯವನ್ನು ಎಷ್ಟು ನಾನು ಮರೆಯಲಾರೆ ನಾನು.
0: ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಕೇಳಿದ್ರೆ. ಜೊತೆಗೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಈಗ ನೀವು ಸಕ್ರಿಯರಾಗಿದ್ದೀರಿ ಅಂದ್ರೆ ದೇವರ ಗೆದ್ದ ಮಾನವ, ತಿಮ್ಮಣ್ಣನ ಚೌಪದಿಗಳು, ಮೂರು ಕಥೆಗಳಿರುವ ಒಂದು ಕಥಾ ಸಂಕಲನ ಸೇರಿದಂತೆ ಆ ಮುದ್ರಣ ಕಾಣಬೇಕಾಗಿರ್ತಕ್ಕಂಥ ಕೃತಿಗಳು ನಿಮ್ಮ ಬಗಲಲ್ಲಿವೆ. ಈ ಮುಂಬರುವ ಕೃತಿಗಳ ವಸ್ತು ವಿಷಯಗಳೇನು ಅಂತ?
1: ವಸ್ತು ವಿಷಯಗಳ ಸಂಬಂಧಪಟ್ಟಂತೆ ನಾನು ಮೊದಲನೇ ಪುಸ್ತಕದಲ್ಲಿ ಕೆಲವು ಕವನಗಳು ಶೀರ್ಷಿಕೆಗಳನ್ನು ರಾಜ್ಕುಮಾರ್ ಸಿನಿಮಾಗಳ ಹೆಸರುಗಳನ್ನು ಅದರಲ್ಲಿ ಬಳಸ್ಕೊಂಡಿದ್ದೆ ಶೀರ್ಷಿಕೆಗಳನ್ನಾಗಿ. ಅದು ಒಂದು ಕವನ ಸಂಕಲನ ಆದಮೇಲೆ ನನ್ನಲ್ಲಿ ಒಂದು ದೊಡ್ಡ ಆಸೆ ಒಂದು ಚಿಗುರಡಿತು. ಅದು ಅಸಾಧ್ಯವಾದನ್ನು ನಾನೊಂದು ಘೋಷಣೆ ಮಾಡಿಬಿಟ್ಟೆ. ಏನು ಅಂತಂದರೆ ಅಣ್ಣವ್ರ ಬಗ್ಗೆ ಬೇಕಾದಷ್ಟು ಜನರು ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ಒಂದೊಂದು ಹೆಸರು ಮೇಲೆ ಒಂದೊಂದು ಸಿನಿಮಾದ ಹೆಸರು ಮೇಲೆ ಯಾಕೆ ಕವನಗಳನ್ನ ಬರೀಬಾರ್ದು, 205 ಚಿತ್ರಗಳು ಅಂತಂದರೆ ದೊಡ್ಡ ಬೃಹತ್ ಕವನ ಸಂಕಲನ ಮಾಡ್ತೀನಿ ಅಂತ ಒಂದು ಘೋಷಣೆ ಮಾಡಿಬಿಟ್ಟೆ. ಏನು ಆವೇಶದಲ್ಲಿ ಉತ್ಸಾಹದಲ್ಲಿ ಮಾಡಿದೆ, ಆದರೂ ಅದರಲ್ಲಿ 100ಕ್ಕೆ ಹೆಚ್ಚು ಕವನಗಳು ರೆಡಿ ಮಾಡಿದೆ ಕೂಡ ನಾನು. ಬೇಕಾದಷ್ಟು ಜನ ಮುಂದೆ ಬರಬಹುದು ಅಂತೇಳಿ ಎಲ್ಲ ಪ್ರಯತ್ನ ಮಾಡಿದೆ. ಬೆಂಗಳೂರು ಹೋಗಿ ಬಂದೆ, ಹೋಗಿ ನೇರವಾಗಿ ಶಿವಣ್ಣವ್ರಿಗೆ ತಿಳಿಸಿದೆ. ಹೊರಗಡೆ ಭೇಟಿಯಾಗಿ ನೋಡಿದ ಮೇಲೆ ಅವರು ನೀವು ನೇರವಾಗಿ ನಮ್ಮ ಮನೆಯೊಳಗೆ ಬಂದು ಭೇಟಿಯಾಗ್ರಿ, ಇಲ್ಲೆಲ್ಲ ಹೊರಗಡೆಯಲ್ಲಿ ಭೇಟಾಗಬಾರ್ದು, ನೀವು ಸಪ್ರೇಟಾಗಿ ಭೇಟಿಯಾಗಿರಿ ಅಂತಂದರು. ಅದು ಹೇಳಿದ ಮೇಲೆ ಅಲ್ಲಿ ಯಾರು ವಾಚ್ಮನ್ ಒಳಗೆ ಹೋಗೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಮತ್ತೊಮ್ಮೆ ಏನಾದರೂ ಸಿಕ್ಕಿದ್ರೆ ಅವ್ರು ಏನಾದರೂ ಸಹಾಯ ಮಾಡ್ತಿದ್ರೆ ಏನು. ಇನ್ನೊಂದು ಮುಖ್ಯ ವಿಷಯ ಬೇಕಂದ್ರೆ ಇದೆಲ್ಲ ವಿಷಯ ಬೆಂಗಳೂರಿನಲ್ಲಿರೋ ಅಣ್ಣವರ ಅಭಿಮಾನಿಗಳಿಗೆ ನಮಗೆ ಸಂಪರ್ಕ ಏರ್ಪಟ್ಟಿತು ಒಂದು ಪುಸ್ತಕ ಆದ ತಕ್ಷಣವೇ.
0: ಓಕೆ,
1: ಈ ರೀತಿ ಪುನೀತ್ ರಾಜ್ಕುಮಾರ್ಗೆ ನನಗೆ ವೇದಿಕೆ ಸಜ್ಜಾಗಿತ್ತು. ಇಂಥ ನೀವೆಲ್ಲ ಸಾಧಿಸಿದ್ರೆ ಅವ್ರಿಗೆ ಬೇಕಾದಷ್ಟು ನಿಮ್ಮ ಪುಸ್ತಕ ಮಾಡ್ತಾರೆ ಎಲ್ಲ ಮಾಡ್ತಾರೆ, ಇನ್ನೇನು ನಾಳೆ ನಾಡ್ದು ಮುಂದಿನ ತಿಂಗಳು ಅನ್ಕೊಂಡು ನಾನು ಹೋಗೋದಕ್ಕೆ ಭಾಳ ಲೇಟ್ ಮಾಡಿದೆ. ನಾನು ನನ್ನಿಂದನೇ ಭಾಳ ತಪ್ಪಾಯಿತು, ವೇದಿಕೆ ಎಲ್ಲ ಸಿಜ್ಜಾಗಿತ್ತು. ನಾನು ಎಲ್ಲ ಹೇಳ್ತೀವಿ ಬಾ ಅಂತಂದ್ರು ಹೋಗೋದ್ರೊಳಗೆ ನಮ್ಮ ದುರ್ದೈವ ಕಳ್ಕೊಂಡ್ಬಿಟ್ಟಿವಿ. ಅದಾದ್ಮೇಲೆ ಶಿವಣ್ಣನ ಭೇಟಿಯಾಗಿದ್ದು, ಎಲ್ಲರಿಗೂ ತಿಳಿಸಿದ್ದು, ಎನ್ ಆರ್ ರಮೇಶ್ ಅಂತ ಅವ್ರಿಗೂ ಒಬ್ಬ ನಾಯಕರು ಅವ್ರಿಗೂ ತೋರಿಸಿದ್ವಿ, ಅವರೆಲ್ಲ ಮಾಡ್ಕೊಡ್ತೀವಿ ಅಂತಂದ್ರು. ಆದರೂ ಅದಾದ್ಮೇಲೆ ಇಲ್ಲಿರೋ ಹಿರಿಯ ಸಾಹಿತಿಗಳೆಲ್ಲ ನಮ್ಗೆ ಒಂದು ಮಾರ್ಗದರ್ಶನ ಕೊಟ್ಟರು. ನೀವೆಲ್ಲ ಒಂದೇ ಬೃಹತ್ ಪುಸ್ತಕ ಮಾಡ್ಬೇಕಂದ್ರೆ ಭಾಳ ದೊಡ್ಡ ಖರ್ಚಾಗುತ್ತೆ, ನಾಲ್ಕು ಭಾಗಗಳು ಮಾಡುವ 60-60 ಕವನಗಳು 50 ಕವನಗಳು ಅಂತೇಳಿ, ಅದಕ್ಕಾಗಿ ಒಂದು ಕವನ ಸಂಕಲನ ಹಾಲು ಜೇನು ಅಂತ ಎರಡನೇ ಕೃತಿ 60 ಕವನಗಳನ್ನು ಮಾಡಿಬಿಟ್ಟೆ.
0: ಜೊತೆಗೆ ಈಗ ನೀವು ಮಾಡ್ತಾ ಇರೋದು ಮೂರು ಕೃತಿಗಳಿದ್ದಾವೆ, ಒಂದು ದೇವರ ಗೆದ್ದ ಮಾನವ, ತಿಮ್ಮಣ್ಣನ ಚೌಪದಿಗಳು, ಜೊತೆಗೆ ಮೂರು ಕಥೆಗಳಿರ್ತಕ್ಕಂತ ಒಂದು ಕಥಾ ಸಂಕಲನ.
1: ಹೌದು,
0: ಇವು ಯಾವ ವಿಷಯ ವಸ್ತುಗಳನ್ನು ಒಳಗೊಂಡಿವೆ?
1: ಈಗ ಏನು ವಿಷಯ ಅಂದ್ರೆ, ರಾಜ್ಕುಮಾರ್ ಸಿನಿಮಾದ ಹೆಸರುಗಳನ್ನ ಸಂಬಂಧಪಟ್ಟು ಬರೆದಿದ್ದಾನಂದೆಲ್ಲ ಬರೆಯವರೆಲ್ಲ ಎಲ್ಲ ರಾಜ್ಕುಮಾರ್ ಬಗ್ಗೆ ಬರೆದಿದ್ದೀರಾ, ರಾಜ್ಕುಮಾರ್ ಬಗ್ಗೆ ಬರೆದಿರಾ ಅಂತಾನೆ ಎಲ್ಲರೂ ಬಹಳಷ್ಟು ಜನ ಕೇಳ್ತಿದ್ದಾರೆ. ರಾಜ್ಕುಮಾರ್ ಬಗ್ಗೆ ಇರೋದಿಲ್ಲ, ಒಬ್ಬ ಸಂಪತ್ತಿಗೆ ಸವಾಲು ಅಂದುಕೊಳ್ಳಿ, ಹಣ ಮತ್ತು ಬಡವ ಮತ್ತು ಸಾಹುಕಾರ ನಡುವೆ ಇರೋ ಕತೆ ಇರುತ್ತೆ. ಇವಾಗ ಅಮ್ಮ ಅನ್ನೋ ಚಿತ್ರದಲ್ಲಿ ಅಮ್ಮ ಮಗನ ಸಂಬಂಧ ಅವು ಇರ್ತವೆ, ನನ್ನ ತಮ್ಮ ಅನ್ನೋ ಚಿತ್ರದಲ್ಲಿ ಇಂಥ ಸಾಮಾಜಿಕ ನಮ್ಮ ಮನೆ ಬಂಧು ಬಳಗ ಇವೇ ಸಂಬಂಧ ಇವೇ ಇರ್ತವೆ ವಸ್ತುಗಳು. ಇಂಥ ವಿಷಯಗಳನ್ನ ಆಧರಿಸಿ ಸಮಾಜ ಸೇವೆ ಆದ ವಿಷಯಗಳೇ ಇರ್ತವೆ ಹೊರತು ಬೇರೆ ಯಾವುದೂ ಇರೋದಿಲ್ಲ. ಮುಂದೆ ಬರುವ ಕೃತಿಗಳು ಒಂದು 60 ಕವನಗಳ ಸಂಕಲನ ಆಲೋಚನೆ ಮಾಡಿದೆ. ನೆಕ್ಸ್ಟ್ ಮುಂದೆ ದೇವರ ಗೆದ್ದಮಾನದಲ್ಲಿ 60 ಕವನಗಳು ಎಲ್ಲನೂ ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಅವರ ಬಾಲ್ಯದಿಂದ ಜೀವನ ಚರಿತ್ರೆ ಪೂರ ಅವ್ರ ಅಣ್ಣವ್ರ ಜೀವನ ಚರಿತ್ರೆಗಳೂ ಅದ್ರಾಗ ಬರ್ತವೆ, ಮತ್ತು ಸಾಮಾಜಿಕ ಸಮಸ್ಯೆಗಳು ಸಂಬಂಧಗಳು ಎಲ್ಲ ವಿಷಯ ಇರ್ತವೆ ನನ್ನ ಕವನಗಳೆಲ್ಲ.
0: ಈ ಸಾಹಿತ್ಯದ ಜೊತೆಗೆ ನೀವು ಗಾಜಗಾರ್ಪೇಟೆ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ. ಪತ್ನಿ ಮಕ್ಕಳಾಗಿರ್ತಕ್ಕಂತಹ ರವಿಕಿರಣ್, ಚಂದ್ರತಾರ ಹಾಗೂ ಕುಮಾರವ್ಯಾಸ ಅವರೊಡನೆ ಒಂದು ಸುಂದರವಾದಂಥ ಒಂದು ಸಂಸಾರವಿದೆ. ಸಾಹಿತ್ಯ, ಸಮಾಜ ಸೇವೆ ಮತ್ತು ಸಂಸಾರ, ಇವುಗಳ ನಡುವೆ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ತೀರಿ ಅಂತ?
1: ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಮುಖ್ಯ ಶಕ್ತಿ ಪುಷ್ಟಿ ಜೀವನ ಬದುಕಬೇಕನ್ನೋ ಗಟ್ಟಿ ಎದೆ ಬರಬೇಕಾದ್ರೆ ಈ ಸಾಹಿತ್ಯನೇ ಸಂಪೂರ್ಣವಾಗಿ ನನ್ನ ಬೆಂಬಲವಾಗಿ ನಿಂತಿದೆ. ಯಾಕಂದ್ರೆ ನಿರಾಶೆ, ದುಃಖ, ನೋವು ಇವುಗಳಿಂದ ಬಹಳಷ್ಟು ಕುಸಿದು ಹೋಗ್ತಾನೆ ಮನುಷ್ಯ. ನಾನು ಆ ರೀತಿನೇ ಬಹಳಷ್ಟು ಕುಸಿದು ಬಿದ್ದವನು. ಈ ಸಾಹಿತ್ಯ ಯಾವಾಗ ನನಗೆ ಚೈತನ್ಯ ನೀಡಿತು, ಇದರಲ್ಲಿ ಮುಖ್ಯವಾಗಿ ಸಹನೆ ಬರುತ್ತೆ, ಸಂಯಮ ಬರುತ್ತೆ. ಯಾವುದಕ್ಕೆ ಏನೇ ದುರಾಲೋಚನೆ ಬಂದರೂ ಕೂಡ ಅದನ್ನ ನಿಧಾನವಾಗಿ ಯೋಚನೆ ಮಾಡೋಷ್ಟು ಶಕ್ತಿ ಬರುತ್ತೆ. ಅದೆಲ್ಲ ಇದರಿಂದ ಬಂದ ಸಲುವಾಗಿ ನಾನು ಎಲ್ಲ ಸಮತೋಲನವಾಗಿ ಸಂಸಾರವನ್ನು ಬಿಡದೆ ಮಡದಿ ಮಕ್ಕಳ ಜೊತೆ ಎಲ್ಲ ಜವಾಬ್ದಾರಿಯಿಂದ ನಡ್ಕೊಳ್ತಾ ಸಾಮಾಜಿಕ ಜವಾಬ್ದಾರಿಗಳು ಕೂಡ ನನಗೆ ಕಣ್ಣಿಗೆ ಬಿದ್ದಾಗ ನಾನೊಬ್ಬ ಸಾರ್ವಜನಿಕ ವ್ಯಕ್ತಿ ಅನ್ನೋದನ್ನ ಗೊತ್ತು ಮಾಡಿಸ್ತಾ ಇದೆ ಸಾಹಿತ್ಯ. ನಾನು ನಾನು ಒಬ್ಬನೇ ಇದ್ರೆ ಹೇಗಾದ್ರೂ ಇರ್ಬೋದು, ಎಲ್ಲಾದ್ರೂ ಇರ್ಬೋದು ಅಂತ ಅನಿಸ್ತೇವೆ. ಆದರೆ ಒಬ್ಬ ಸಾಹಿತಿ ಅಂತ ಆದಮೇಲೆ ಸಾರ್ವಜನಿಕ ವ್ಯಕ್ತಿಯ ಅಂತ ಗುರುತಿಸ್ಕೊಳ್ಬೇಕಾಗುತ್ತದೆ. ಆವಾಗ ನಮಗೆ ಅದನ್ನು ನಮಗೆ ಆದ ಮಾನದಂಡಗಳು ಎಲ್ಲೇ ಮೇರೆ ಅವೆಲ್ಲ ಚೌಕಟ್ಟಿನೊಳಗೆ ಇದ್ದಾಗ ಮನುಷ್ಯ ಆದಷ್ಟು ಹೆಚ್ಚಿಗೆ ಬೇರೆ ಅಕ್ಕಡಿ ಕಡೆ ವ್ಯಾಲಾಡದೆ ಒಂದು ಸ್ಥಿತಪ್ರಜ್ಞೆಯಲ್ಲಿ ಇರೋದಕ್ಕೆ ನನಗೆ ಸಹಾಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ.
0: ಖಂಡಿತ. ಅಂದರೆ ನೀವೊಬ್ಬ ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಕೂಡ, ಅದರ ಜೊತೆಗೆ ಪ್ರಸ್ತುತ ಕನ್ನಡ ಕ್ರಿಯಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಕೂಡ ಆಗಿದ್ದೀರಿ. ಇದರ ಜೊತೆಗೆ ನಿಮಗೆ ಹಾಡುತಕ್ಕಂಥ ಒಂದು ಹವ್ಯಾಸ ಕೂಡ ಇದೆ. ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ಕವಿತೆಯ ಸಾಲುಗಳನ್ನು ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬೋದು?
1: ಧಾರಾಳವಾಗಿ ಕೇಳಿಸ್ತೇನೆ. ಬೇಂದ್ರೆ ಅವರ ಬಗ್ಗೆ ಒಂದು ಕವನ ಓದ್ಬಿಡ್ತೀನಿ ಅಂತ. ನಾನು ನೀನು ಆನು ತಾನು ಎಂಬ ನಾಲ್ಕು ತಂತಿ ಮೀಟಿದ ಸಮರಸವೇ ಜೀವನವೆಂದ ರಸ ಋಷಿ ಭಾವಜೀವಿ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸಾಧನ ಕೇರಿಯ ನೀ ಕಟ್ಟಿ ಮಾಡಿದ ಸಾಧನೆ ಬಲುಗಟ್ಟಿ, ಕಗ್ಗಲ್ಲಿನಂತಹ ಪದಗಳ ಕುಟ್ಟಿ ಕಾವ್ಯಗಳ ಬರೆದ ಸಾಹಿತಿ ಜಟ್ಟಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸಾವಿಗೆ ಸವಾಲ್ ಹಾಕಿದಾಗ ಸಾವು ಬರಲಿಲ್ಲ ನೀನಿರುವ ತನಕ, ಗಟ್ಟಿ ಬದುಕಿನ ಜಿಗುಟು ತನದಿ ಆ ಯಮನನ್ನೇ ಅಂಜಿಸಿದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬವಣೆಗಳೆಲ್ಲವ ಮೆಟ್ಟಿ ಎಣೆದು ಕಾನ್ನಡ ಕಾವ್ಯ ಬುಟ್ಟಿ ಸಾವಿ ನಂಬರವ ಮುಟ್ಟಿದ ಯುಗದ ಕವಿ ಜಗದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಜ್ಞಾನ ಪೀಠಕ್ಕೆ ನಿನ್ನ ಹೆಸರು ಮಾಡಿತು ಪೀಠಾರೋಹಣ, ನಿನ್ನ ಕೆಚ್ಚೆದೆಯ ಉಸಿರು ಜಗದಲ್ಲಿ ನೀನು ಹಚ್ಚ ಹಸಿರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನಿನ್ನ ಜೀವನವೇ ಕಾವ್ಯ ಝರಿ ಪಾಂಡಿತ್ಯವೇ ಕಾವ್ಯಗರಿ, ಅನುಭಾವವೇ ಕಾವ್ಯ ನಗಾರಿ ಎಂದು ಸಾರಿದ ಅಂಬಿಕಾತನಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ.
0: ಅದ್ಭುತ ಸಾಲಗಳು ನಿಜವಾಗ್ಲು ಶ್ರೋತೃಗಳೇ. ನೋಡಿದ್ರಲ್ಲ, ಸಾಧನೆಗೆ ಬಡತನ ಅಂತಕ್ಕಂಥದ್ದು ಅಡ್ಡಿಯಲ್ಲ, ಮನಸ್ಸಿದ್ರೆ ಮಾರ್ಗ ಉಂಟು ಅಂತ ಅನ್ನೋದಕ್ಕೆ ತಿಮ್ಮಯ್ಯನವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿದ್ದಾರೆ. ಆಸ್ಪತ್ರೆಯ ಲಿಫ್ಟ್ನಲ್ಲಿ ಜನರನ್ನ ಮೇಲಕ್ಕೆ ಕೊಂಡೊಯ್ಯುವ ಕಾಯಕ ಮಾಡುತ್ತಲೇ ತಮ್ಮ ಸಾಹಿತ್ಯದ ಮೂಲಕ ಸಮಾಜದ ಚಿಂತನೆಗಳನ್ನು ಮೇಲಕ್ಕೆತ್ತುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ತಿಮ್ಮಯ್ಯನವರೇ, ನೀವು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಆಗಮಿಸಿ ನಿಮ್ಮ ಬದುಕಿನ ಕಷ್ಟ ಸುಖಗಳನ್ನು, ಕಾವ್ಯದ ಪಯಣವನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಮುಂಬರುವ ಕೃತಿಗಳು ಯಶಸ್ವಿಯಾಗಲಿ, ಹಾಗೂ ನಿಮ್ಮ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯಲಿ ಅಂಥೇಳಿ ಆಕಾಶವಾಣಿ ಪರವಾಗಿ ನಿಮಗೆ ಶುಭ ಹಾರೈಸುತ್ತೇವೆ. ಧನ್ಯವಾದಗಳು.
1: ಧನ್ಯವಾದಗಳು
0: ಶ್ರೋತೃಗಳೇ. ಇದಾಗಿತ್ತು ಇಂದಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಬ್ಬ ಪ್ರತಿಭಾವಂತ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಕೇಳ್ತಾ ಇರಿ ಆಕಾಶವಾಣಿ. ನಮಸ್ಕಾರ. ಇದುವರೆಗೆ ರಾಯಚೂರಿನ ಕವಿಗಳಾದ ತಿಮ್ಮಯ್ಯ ಅವರೊಂದಿಗೆ ಮಾತುಕತೆಯ

0: ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ
1: ರಸಾನುಭವ ನೀಡುವ ಮಾನವ ಅನುಭವದ
0: ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ.
1: ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ,
0: ನಿರ್ಮಾಣ ವೆಂಕಟೇಶ್ ಬೇವಿನಪಿಂಚಿ,
1: ಸಹಕಾರ ಬಿ ನರಸಿಂಹಲು ಮತ್ತು

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸ್ನೇಹಿತರೆ, ಸಮಯ 9:33, ಕಂಪನಾಂಕ 102.1 MHz. ಇದು ನಿಮ್ಮ ಸಮಯ, ಅಂದರೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಆನಂದಿಸುವಂಥ ಸಮಯ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಸ್ಟುಡಿಯೋದಲ್ಲಿ ನಾನಿದ್ದೀನಿ, ನಿಮ್ಮ ಸ್ನೇಹಿತೆ ಶ್ರೀದೇವಿ. ನಿಮ್ಮ ಕರೆ, ನಿಮಗೊಂದು ಗೀತೆ, ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 08 5 3 2 2 0 0 3 1.

0: ಮತ್ತೆ ಮಳೆ ಇದೆಯಾ ದಾವಣಗೆರೆಯಲ್ಲಿ?
1: ಹಲೋ,
0: ಮಳೆ ಬರ್ತಾ ಇದೆಯಾ ದಾವಣಗೆರೆಯಲ್ಲಿ?
1: ಇಲ್ಲ ಮೇಡಮ್, ಅರೆ ಮೋಡ ಮುಸಿ ಉತ್ತಮಣೆ ಇರ್ತತಿ, ಮಳೆ ಆಗಲ್ಲ ಮೇಡಮ್.
0: ಬರೋ ಸಂದರ್ಭ, ಬರೋ
1: ಮುನ್ಸೂಚನೆ.
0: ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಅವ್ರೆ ಇವತ್ತೊಂದು ಭಕ್ತಿ ಗೀತೆ ಇರಲಿ ಮೇಡಮ್. ಅವರೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ.
0: ಶಬರಿಮಲೆ, ಹಾ, ಅದ್ರಲ್ಲಿ ಯಾವ ಗೀತೆ?
1: ಎಸ್ ಪಿ ಬಿ ಅವ್ರು ಆಡಿರೋದು ಮೇಡಮ್. ಅವ್ರೆ ಸ್ವಾಮಿಗೆ ಆಯ್ತು ಅಂತ ಐತಲ್ಲ, ಡಿಸೆಂಬರ್ ತಿಂಗಳಾಗ ಏನೋ ನೀವಿದ್ದಾಗ ಕೇಳಿದ್ದೆ, ಇವತ್ತು ಮತ್ತೆ ನೆನಪಾಯ್ತು, ಆದ್ರಿಂದ ಕೇಳ್ತೀನಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇವೆ ಭಕ್ತಿ ಪ್ರಧಾನವಾದಂತ ಗೀತೆ ನಿಮಗಾಗಿ
1: ಮೇಡಮ್. ಅವರೇ ಈ ಗೀತೆ ನಮ್ಮ ಸ್ನೇಹಿತರಾದಂತ ವೈದ್ಯ ಚಳ್ಳಮರದ ಹೊನ್ನಪ್ಪ ದಾಳಿ ನಾಗೇಂದ್ರ ಗೌಡ ಅಂತ ಅದರ, ಇನ್ನು ಚಿತ್ರದುರ್ಗದ ನಳಿನಿ ಸತಿ ಸಂಬರ್ತ ರಮೇಶ್ ಮೇಡಮ್ ಅಂತಾರೆ ಇವರೆಲ್ಲರಿಗಾಗಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ ಸುರೇಶ್ ಬೆಣ್ಣೆ ಅವರೇ. ನಮಸ್ತೆ
1: ಮೇಡಮ್. ನಮಸ್ತೆ ಮೇಡಮ್.
0: ನಮಸ್ತೆ. ಕೇಳಿ ಜಿ ಉದಯಶಂಕರ್ ಅವರ ಹಾಗೆ ವಿಜಯ ನರಸಿಂಹ ಅವರ ಗೀತ ರಚನೆಯ, ಕೆ ವಿ ಮಹಾದೇವನ್ ಅವರ ಸಂಗೀತ ನಿರ್ದೇಶನದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿಯೇ.

0: ಹಲೋ
1: ಹಲೋ ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು?
1: ನಾ ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಮುತ್ತಣ್ಣ ಚಿತ್ರಗಾರ ಮೇಡಮ್.
0: ಮುತ್ತಣ್ಣ ಚಿತ್ರಗಾರ ಅವರಾ?
1: ಹೌದ್ರಿ ಮೇಡಮ್.
0: ಏನ್ ಮಾಡ್ಕೊಂಡಿದ್ರ ಮುತ್ತಣ್ಣ ಅವರೇ?
1: ನಮ್ದು ಕಿರಣಿ ಸ್ಟೋರ್ ಇದೆ ರೀ ಮೇಡಮ್. ನಾನು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಭಾಗಿಸ್ತಾ ಇರ್ತೇನೆ ರೀ ಮೇಡಮ್.
0: ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ
1: ಇವತ್ತು? ನಮಗಾಗಿ ಎಸ್ ಜಾನಕಿ ಅವ್ರು ಆಡಿದ್ದು ರವಿವರ್ಮ ಚಿತ್ರದ ಗೀತೆ ಇದೆ ಮೇಡಮ್. ರವಿವರ್ಮ ವಿಷ್ಣು ಪವನ್ ಅಭಿನಯ.
0: ರವಿವರ್ಮದಲ್ಲಿ ಯಾವ ಗೀತೆ?
1: ಅದರಲ್ಲಿ ಸೊಗಸು ಕಣ್ಣ ಸೆಳೆದಿದೆ ಅಂತಂದು ಎಸ್ ಜಾನಕಿ ಅವ್ರು ಆಡಿದ ಗೀತೆ ಇದೆ ಮೇಡಮ್.
0: ಗೀತೆ ಯಾವ್ದಂದ್ರಿ?
1: ಸೊಗಸು ಕಣ್ಣ ಸೆಳೆದಿದೆ ಅಂತಂದು ಎಸ್ ಜಾನಕಿ ಅವ್ರು ಆಡಿದ್ರಿ ಮೇಡಮ್.
0: ಗೀತೆ ಲಭ್ಯ ಇಲ್ಲ.
1: ಹೌದೇನ್ರಿ?
0: ಬಟ್ ಎಸ್ ಜಾನಕಿ ಅವ್ರು ಹಾಡಿರೋದ ಬೇರೆ ಗೀತೆ ಇದೆ, ರವಿವರ್ಮ ಬರೆದಂತ. ಖಂಡಿತ ಪ್ರಸಾರ ಮಾಡ್ತೇವೆ ಮನು. ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವಂತಹ ರವಿವರ್ಮ ಚಿತ್ರದ ಗೀತೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ತೆ. ನಮಸ್ತೆ.
0: ನಮಸ್ತೆ.

0: హలో,
1: హలో మేడం.
0: నమస్కార.
1: నమస్కారం మేడం.
0: నాగేంద్రప్ప గౌడారా?
1: నాగేంద్రప్ప గౌడ మేడం.
0: ಚೆನ್ನಾಗಿದ್ದೀರಾ ನಾಗೇಂದ್ರಪ್ಪ ಅವರೇ?
1: ಆರಾಮಿದ್ದೀನಿ ಮೇಡಮ್. ನೀವು ಆರಾಮ್ರಿ ಮೇಡಮ್?
0: ಆರಾಮಿದ್ದೀವಿ ನೋಡಿ, ಮತ್ತೆ ಮಳೆ ಬಂತು, ಖುಷಿ ಆಯ್ತಾ?
1: ಮಳೆ ಬಂದು ಮೇಡಮ್ ಹನ್ನೊಂದು ಆಗಿದೆ ಮೇಡಮ್. ರಾತ್ರಿ ಮೇಡಮ್ ನಮ್ದು
0: ಯಾವ ಗೀತೆ
1: ಮೇಡಮ್? ನಿನ್ನೆ 4 ಗಂಟೆಗೆ ಚಲೋ ದೊಡ್ಡ ಮಳೆ ಆಗಿದೆ ಮೇಡಮ್. ನಮ್ಗೆ
0: ಅದ ಹೇಳಿದ್ನಲ್ಲ, ಆಶಾ ಭಾವನೆ ಇಟ್ಕೋಬೇಕು ದೇವ್ರಿಗೆ.
1: ರೈಟ್ ಮೇಡಮ್, ನೀವು ನನ್ನ ನೋಡಿ ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ?
1: ಗಿರಿಕನ್ಯ ಮಾಡ್ಕೊಂಡು ಸೈ ಸೈ ಬಂಗಾರ ಅಂತ.
0: ಗಿರಿ ಕನ್ನಿ ಚಿತ್ರದಿಂದನ? ಖಂಡಿತ ಪ್ರಸಾರ ಮಾಡ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿರೋದು.
1: ನಮ್ಮ ಜಯರ ಅಂತ ಭೀಮನಗೌಡ, ಸುರೇಶ್ ಬೆಣ್ಣೆ, ಹಿರಣ್ಣ ಗಂಗಾವತಿ, ಚಾಳಮ್ಮ ಸರ್, ಮಾರಿಂಗರಾಯ, ವಿಜಯಲಕ್ಷ್ಮಿ ರಾಯಚೂರು, ಸ್ವಾಮಿ ಟೈಲರ್, ಚಂದ್ರೇಗೌಡ, ಬಸವೇಗೌಡ,
0: ಖಂಡಿತ
1: ನಿಮ್ಮೆಲ್ಲ
0: ತುಂಬಾ ಧನ್ಯವಾದ ನಾಗೇಂದ್ರಪ್ಪ ಅವರೇ. ನಿಮಗಾಗಿ, ನಿಮ್ಮ ಮೆಚ್ಚಿನ ಗೀತೆ, ನಿಮ್ಮೆಲ್ಲ ಸ್ನೇಹಿತರಿಗಾಗಿ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
0: ಕೇಳಿ ಜಿ ಉದಯಶಂಕರ್ ಅವರ ಗೀತರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಗಿರಿಕನ್ನಿ ಚಿತ್ರದ ಗೀತೆಯೇ.

0: ಹಲೋ
1: ಹಲೋ
0: ನಮಸ್ಕಾರ.
1: ನಮಸ್ಕಾರ ಮ್ಯಾಮ್, ಹೆಚ್ಚು ಸತೀಶ್ ಕುಮಾರ್ ಅಂತ, ಚಿತ್ರದುರ್ಗದಿಂದ.
0: ಸತೀಶ್ ಕುಮಾರ್ ಅವರು, ನಮಸ್ಕಾರ. ನಾವು ಗೀತೆ ಪ್ರಸಾರ ಮಾಡೋಣ
1: ಮೇಡಮ್. ಕಾಮನಬಿಲ್ಲಿಂದ ಇಂದು ಆನಂದ ನಾಥಾಳದಾರ್ಯ.
0: ಕಾಮನಬಿಲ್ಲು ಚಿತ್ರದಿಂದ. ಓಕೆ, ಡಾಕ್ಟರ್ ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರು ಹಾಡಿರೋದು.
1: ಹೌದು ಮೇಡಮ್,
0: ಪ್ರಸಾರ ಮಾಡ್ತೇವೆ. ನಿಮ್ಮ ಮೆಚ್ಚಿನ ಗೀತೆ ಕೇಳಿ ಆನಂದಿಸಿ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಗೀತರಚನೆ ಚೇ ಉದಯಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಲೋ, ನಮಸ್ಕಾರ. ನಮಸ್ತೆ, ಆರಾಮಿದ್ದೀವಿ? ತಾವ ಆರಾಮಿದ್ದೀರಾ? ಇಲ್ಲ, ನಿಮ್ ಕಡೆಯಿಂದ ಡಿಸ್ಟರ್ಬೆನ್ಸ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಯಾವ ಗೀತೆ ಪ್ರಸಾರ ಮಾಡೋಣ? ಖಂಡಿತ ಪ್ರಸಾರ ಮಾಡ್ತೇವೆ. ಖಂಡಿತ, ಅವ್ರಿಗಾಗಿ ಒಂದು ಮಿನಿಮಮ್ ಮೆಚ್ಚಿನ ಗೀತೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ ಕಡೆಯಿಂದ, ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಈರಣ್ಣ ಅವರೇ. ಖಂಡಿತ ಪ್ರಸಾರ ಮಾಡ್ತೇವೆ. ನಮಸ್ಕಾರ. ಕೇಳಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ, ಮನೋಮೂರ್ತಿ ಅವರ ಸಂಗೀತದಲ್ಲಿ, ರಾಜೇಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ.

0: ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ ಶ್ರೀದೇವಿ ಮೇಡಮ್ ಅವ್ರಿಗೆ, ಬೆಳಗಿನ ಶುಭೋದಯ, ನಮಸ್ಕಾರಗಳು.
0: ನಮಸ್ಕಾರ ಭೀಮನ್ ಗೌಡ್ರೆ, ತಮಗೂ ಬೆಳಗಿನ
1: ಜೋಕೂರ್
0: ಶುಭೋದಯ.
1: ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮೇಡಮ್. ಎಲ್ಲ ನಮ್ಮ ಕೇಳುಗರಿಗೂ ನಿಮಗೂ ಬೆಳಗಿನ ಶುಭೋದಯ.
0: ನಿಮಗೂ ಕೂಡ ಶುಭೋದಯ. ಯಾವ ಗೀತೆ ಪ್ರಸಾರ ಮಾಡೋಣ
1: ಇವತ್ತು? ಗೀತೆ ರೀ, ವಸಂತ ಕಾವ್ಯ ಚಿತ್ರದ ತೊಗರಿ.
0: ವಸಂತ ಕಾಲನ,
1: ವಸಂತ ಕಾವ್ಯ ರೀ.
0: ಓಕೆ, ಯಾವ ಗೀತೆ ಅದರಲ್ಲಿ?
1: ಅದರಲ್ಲಿ ಒಂದು ಒಲವಿನ ಹೃದಯ ಅಂತ ಒಂದು ಗೀತೆ ಬರ್ತ ನೋಡ್ರಿ.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
1: ಆಮೇಲೆ
0: ಖಂಡಿತ ಪ್ರಸಾರ.
1: ನಮ್ಮೆಲ್ಲ ನಾಗೇಂದ್ರಪ್ಪ ಗೌಡ್ರು, ರುದ್ರಪ್ಪ ಗೌಡ್ರು, ಮತ್ತೆ ಸುರೇಶ್ ಬೆಣ್ಣಿ, ಗಂಗಾವತಿ ಈರಣ್ಣ, ರಾಜಾ ಹುಸೇನ್, ಮಾಳಿಂಗರಾಯ, ದೊಡ್ಡೀರಣ್ಣ, ರಾಜಾ ಹುಸೇನ್, ಎಲ್ಲರಿಗಾಗಿ ಪ್ರಸಾರ ಮಾಡ್ರಿ.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆ.
1: ಆಮೇಲೆ ನಮ್ಮ
0: ಸ್ನೇಹಿತರಿಗಾಗಿ.
1: ಹಾಂ ಸರ್. ಹಾಂ ಮೇಡಮ್. ಆಮೇಲೆ ಭರತ್ ಕುಮಾರ್ ಅಂತೇಳಿ ವಿಜಯಪುರದಿಂದ, ಅವರಿಗಾಗಿ, ಎಲ್ಲರಿಗಾಗಿ ಪ್ರಸಾರ ಮಾಡ್ರಿ.
0: ಎಲ್ಲ ಸ್ನೇಹಿತರಿಗಾಗಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಕೇಳಿ ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ವಸಂತ ಕಾವ್ಯ ಚಿತ್ರದ ಗೀತೆ.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: హలో
1: హలో నమస్కార
0: చిత్రదుర్గదింద మేడం రూపా పాండురంగరావు
1: రూపా అవరా చిత్రదుర్గదింద
0: ಹಾ ಮೇಡಂ
1: ಓಕೆ ಹಾ ಮೇಡಂ ಯಾವ ಗೀತೆ ಪ್ರಸಾರ ಮಾಡೋಣ ರೂಪಾ ಅವರೇ
0: ಮೇಡಂ ಪೋಲಿ ಹುಡುಗ ಫಿಲಮಲ್ಲಿ
1: ಪೋಲಿ ಹುಡುಗ
0: ಹಾ ಮೇಡಂ
1: ಯಾವ ಗೀತೆ
0: ಅದರಲ್ಲಿ ಕುಹು ಕುಹು ಅಂತ ಹಾಡಿದೆ ನೋಡಿ
1: ಕುಹು ಕುಹು ಕೂಗಿಲೆ
0: ಹಾ ಮೇಡಂ
1: ಖಂಡಿತ ಪ್ರಸಾರ ಮಾಡ್ತೇವೆ ಯಾರಿಗಾದರೂ ಡೆಡಿಕೇಟ್ ಮಾಡಬೇಕಾ
0: ಹಾ ಮೇಡಂ ನನ್ನ ಮಗ ಶ್ರವಣ್ ಸಾಜಿ ಮತ್ತು ಎಲ್ಲ ಕೇಳುಗರಿಗಾಗಿ
1: ಏನು ಮಾಡ್ತಾರೆ ನಿಮ್ಮ ಮಗ
0: 9th ಸ್ಟ್ಯಾಂಡರ್ಡ್
1: ಈಗ ಖಂಡಿತ ನಿಮ್ಮ ಮುದ್ದಿನ ಮಗನಿಗಾಗಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ ನಮಸ್ಕಾರ
0: ನಮಸ್ತೆ ಮೇಡಂ
1: ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ

0: ನಮಸ್ತೆ ಶ್ರೀದೇವಿ ಅವರೇ.
1: ನಮಸ್ತೆ ಚಳ್ಳಮರದ ಸರ್.
0: ಹಾಂ, ಲಿಂಗಸೂರು ತಾಲೂಕು ನವಳಿಯಿಂದ YB ಚಳ್ಳಮರದ ಮಾತಾಡ್ತಿರೋದು.
1: ಚೆನ್ನಾಗಿದ್ದೀರಾ?
0: ನಮಸ್ತೆ, ಶುಭೋದಯ.
1: ತಮಗೂ ಕೂಡ ಶುಭೋದಯ. ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀವಿ. ತಾವು ಚೆನ್ನಾಗಿದ್ದೀರಾ?
1: ನಾವು ಚೆನ್ನಾಗಿದ್ದೀವಿ.
0: ಭಾಳ ದಿನ ಆಯ್ತು ನಾನು ಮಾಡಿಲ್ಲ
1: ಹೌದು.
0: ಕರೆ ಇವತ್ತು ದೇವರ ಕಣ್ಣು ಚಿತ್ರದಿಂದ. ನಿನ್ನ ನೀನು ಮರೆತರೇನು ಸುಖವಿದೆ? ವ್ಯಕ್ತಿ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ತನವನ್ನ ಮರೆತ್ರೆ ಆ ಜೀವನಕ್ಕೆ ಅರ್ಥವಿಲ್ಲ ಎಂಬ ಒಂದು ಅರ್ಥವನ್ನ ಸಾರುವ ಅರ್ಥವತ್ತಾದ ಗೀತೆ. ಆ ಗೀತೆಯನ್ನ ಪ್ರಸಾರ ಮಾಡಿ ಮೇಡಮ್. ಇದನ್ನ ಎಲ್ಲರೂ ಕೇಳುವಂತ ಗೀತೆ
1: ಖಂಡಿತ.
0: ದೇವರ ಕಣ್ಣು ಚಿತ್ರ
1: ಗೊತ್ತಾಯ್ತು ಗೊತ್ತಾಯ್ತು, ಖಂಡಿತ ಪ್ರಸಾರ ಮಾಡ್ತೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
0: ಈಗ ಸುರೇಶ್ ಬೆಣ್ಣೆ ಅವರು, ನಮ್ ಕೇಂದ್ರಪ್ಪ ಗೌಡ ಅವರು, ಅವರೆಲ್ಲ ಬಂದವರು, ಅವರು ಕೂಡ ಈ ಹಾಡನ್ನ ಕೇಳ್ರಿ.
1: ಖಂಡಿತ ಅವ್ರ ಗೀತೆನ ನಿಮ್ಗೆ ಡೆಡಿಕೇಟ್ ಮಾಡಿದ್ರು, ಈಗ ನಿಮ್ಮ ಗೀತೆ ಅವ್ರಿಗಾಗಿ
0: ಹೌದು
1: ಡೆಡಿಕೇಟ್
0: ಹೇಳಿದ್ರಂತಂದ್ರೆ ಅವರು.
1: ಹೌದು ನೋಡಿ, ಎಲ್ಲ ಒಂದು ಆಕಾಶವಾಣಿ ಮೂಲಕ ನಿಮ್ಮ ಒಂದು ಸ್ನೇಹಿತರ ಬಳಗ ಎಷ್ಟು ದೊಡ್ಡದಾಗಿ ಬೆಳೆದಿದೆ.
0: ಇಲ್ಲ ರೀ, ಇದೇ ಆಕಾಶವಾಣಿ ಅಂದ್ರೆ ನೋಡಿ, ಎಲ್ಲೋ ನಮಗೆ ಅವ್ರು ನೋಡಿಲ್ಲ. ಆಕಾಶವಾಣಿ ಮೂಲಕ ಎಷ್ಟೋ ಸ್ನೇಹ ಸಂಬಂಧಗಳನ್ನ ಸೃಷ್ಟಿಸ್ತಾ ಇದೆ ಈ ಆಕಾಶವಾಣಿ ಬಾನುಲಿ ಮಾತುಗಳ ಮೂಲಕ. ತಾವು ಕೂಡ ಶ್ರೀದೇವರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಎಷ್ಟು ನಮಗೆ ಶ್ರೀದೇವ್ ಅಂದ್ರೆ ನಮ್ಮವರನ್ನ ಲೆಕ್ಕಕ್ಕ ನಾವು ಅನ್ಕೊಂಡ್ವಿ, ಎಲ್ಲಿರ್ತಾರೋ ಎಲ್ಲೇ ಗೊತ್ತಿಲ್ಲ.
1: ನಾವು
0: ಈ ಆಕಾಶವಾಣಿ
1: ಚಳ್ಳಮರ ಸರ್ ಅವರು, ನಾವು ನೀವು ಒಂದೇ ವ್ಯಾಪ್ತಿಯಲ್ಲಿ ಇದೀವಿ, ಆದ್ರೆ ನಮ್ಮ ವ್ಯಾಪ್ತಿಯನ್ನು ಮೀರಿ ನಿಮ್ಮ ಸ್ನೇಹಿತರ ಬಳಗ ಬೆಳೆದಿದೆ ಅಲ್ಲ, ಅದು
0: ಅಲ್ರಿ.
1: ಖುಷಿ
0: ನಾನು
1: ಆಯ್ತು.
0: ಹೇಳೋದಂದ್ರೆ ನಿರೂಪಕರು ಅಂದ್ರೆ ಎಷ್ಟು ನಮಗೆ ನಿರೂಪಕರು ಅಂದ್ರೆ, ಕಾಣದಿದ್ರು ಕೂಡ ಈ ಆಕಾಶವಾಣಿ ಮೂಲಕ ಶ್ರೀದೇವಿ ಅಂದ್ರೆ ಅಯ್ಯೋ ನಮಗೆ ಗೊತ್ತು ಅಂತ ಅಂದ್ಬಿಡ್ತೀವಿ.
1: ನಮ್ಮವರು
0: ನೋಡದಿ, ಮುಖ ನೋಡದಿದ್ದರೂ ಕೂಡ ಈ ಬಾನುಲಿ ಏನಾಗುತ್ತೆ, ಸ್ನೇಹ ಸಂಬಂಧವನ್ನ ಸೃಷ್ಟಿಸುತ್ತೆ.
1: ಖಂಡಿತ
0: ಅದನ್ನ ಕಂಡಿಡದಂತ ಮಾರ್ಕೋನಿ ಅವರು ಅಲ್ರಿ. ಅವ್ರು ಚಿರಋಣಿ ಆಗಿರ್ಬೇಕು. ಮತ್ತು ಈ ಎಲ್ಲ ಒಂದು ಆಕಾಶವಾಣಿಯಿಂದ ಇದನ್ನ ಕೆಲಸ ಮಾಡ್ಕೊಂತೆ ನಮ್ಗೆ ಯಾವುದು ಅಡೆತಡೆ ಇಲ್ಲದೆ ಜ್ಞಾನವಾಹಿನಿ ಇದು.
1: ಹೌದು ನೋಡಿ, ಅದ್ರ ಪಾಡಿಗೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇರುತ್ತೆ. ನೀವು ಹೇಳ್ದಂಗೆ ನಾವು ಯಾವುದೇ ಒಂದು ಕೆಲಸ ಬಿಟ್ಟು ಇದ್ರ ಮುಂದೆ ಕೂತ್ಕೊಂಡು ಕೇಳಿ.
0: ಯಾಕಂದ್ರೆ ಈ ಮನುಷ್ಯನಿಗೆ ಚಿನ್ನ, ಬಿಳಿ, ವಜ್ರ, ಕೆಂಪು, ಮುತ್ತು, ಹವಳ ಯಾವುದು ಸುಖ ಕೊಡಲ್ಲ. ಇಂಥ ಒಂದು ಒಳ್ಳೆಯ ಮಧುರ ಮಾತುಗಳು ಮನಕಾನಂದವನ್ನು ನೀಡ್ತಾ ಇದ್ದಾರೆ.
1: ಖಂಡಿತ ಈ ಒಂದು
0: ಹೌದಲ್ಲ
1: ಅರ್ಥಗರ್ಭಿತವಾದ
0: ಮುಂದಿನ ಅವ್ರು ಕರೆ ಮಾಡ್ತಿರ್ತಾರೆ ಪಾಪ.
1: ಹೌದು, ಅವ್ರಿಗೂ ಅವಕಾಶ ಕೊಡೋಣ.
0: ನಮಸ್ತೆ,
1: ನಿಮ್ಮ ಮೆಚ್ಚಿನ ಗೀತೆ
0: ಶುಭ ದಿನ
1: ಮೂಡಿ ಬರ್ತಾ ಇದೆ ಕೇಳಿ. ನಮಸ್ಕಾರ. ಜಿ ಉದಯಶಂಕರ್ ಅವರ ಗೀತೆ ರಚನೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ಹಲೋ
1: ಹಲೋ
0: ನಮಸ್ಕಾರ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಹಲೋ
0: ಕೇಳಿಸ್ತಾ ಇದೆಯಾ
1: ಮೇಡಮ್? ಈ ಕೇಳಿಸ್ತಾ ಇದೆ ಮೇಡಮ್, ಆಗಲೇ ಕೇಳಿಸ್ತಾ ಇದ್ದಿಲ್ಲ.
0: ಓಕೆ, ಯಾರು ಮಾತಾಡೋದು?
1: ಮೇಡಮ್ ಮಹೇಶ್ ಹೊಸೂರು ಶಿಕಾರಿಪುರ ಮೇಡಮ್.
0: ಮಹೇಶ್ ಹೊಸೂರ್ ಅವರು ಶಿಕಾರಿಪುರದಿಂದ. ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಕಾಶಿ ಫಿಲಮ್ ಇಂದ ಮೇಡಮ್.
0: ಯಾವ ಫಿಲ್ಮ್?
1: ಕಾಶಿ, ಕಾಶಿ ಫ್ರಮ್ ವಿಲೇಜ್.
0: ಕಾಶಿ ಫ್ರಮ್ ವಿಲೇಜ್ ಚಿತ್ರದಿಂದ. ಓಕೆ, ಯಾವ ಗೀತೆ?
1: ಅದರೊಳಗೆ ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಈ ಸಾಂಗ್ ಇದೆ ಮೇಡಮ್ ಅದರೊಳಗೆ.
0: ಯಾರಿಗಾಗಿ?
1: ಯಾಕೆಂದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಅಕ್ಕ ಭಾರತಿ ಅಂತ ಇದಾರೆ ಮೇಡಮ್, ಅವ್ರದ್ದು ಇವತ್ತು ಹುಟ್ಟುಹಬ್ಬ ಮೇಡಮ್, ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಮೇಡಮ್. ಹಾಗಾಗಿ
0: ನಿಮ್ಮ ಸಿಸ್ಟರ್ ಅವ್ರದ್ದಾ?
1: ಹೌದು ಮೇಡಮ್, ಸಿಸ್ಟರ್.
0: ಓಕೆ, ನಿಮ್ಮ ಅಕ್ಕ ಅಂದ್ರಿಗೆ ನಮ್ಮ ಕಡೆಯಿಂದ ಕೂಡ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅವರಿಗಾಗಿ ಹೆಚ್ಚಿನ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ. ಕೇಳಿ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ಕೋಟಿ ಅವರ ಸಂಗೀತ ನಿರ್ದೇಶನದಲ್ಲಿ, ರಾಜೇಶ್ ಹಾಗೂ ಮನು ಅವರ ಧ್ವನಿಯಲ್ಲಿ.

0: ಸ್ನೇಹಿತರೆ, ಇದುವರೆಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದವ್ರಿಗೂ, ಕಾರ್ಯಕ್ರಮಕ್ಕೆ ಇನ್ನೂ ಟ್ರೈ ಮಾಡ್ತಾ ಇರೋರಿಗೂ, ಹಾಗೆ ಕಾರ್ಯಕ್ರಮವನ್ನು ಕೇಳಿದವ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯವಾಯಿತು. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:32 ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.
1: ಇದುವರೆಗೂ 1966 ಹಾಗೂ 76 ದಶಕದ ಗೀತೆಗಳನ್ನು ಆಲಿಸಿದ್ರಿ. ಇನ್ನು ಮುಂದೆ 1986 ದಶಕದಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು, 86 ವರ್ಷದಲ್ಲಿ ತೆರೆಗಂಡಂತಹ ಚಿತ್ರಗೀತೆಗಳು.

0: ಹಳೆ ಹಾಡಿನ ಪ್ರಿಯರಿಗೆ ಹಳೆ ಹಾಡು ಸೇರುವುದು ಅಂತ ಹೇಳ್ತಾ 1986 ಗೀತೆಗಳು ಇದುವರೆಗೂ ಕೇಳಿದ್ರಿ. ಇನ್ನು ಮುಂದೆ 1996 ಗೀತೆಗಳನ್ನ ಕೇಳಕ್ ಮುಂಚೆ ಒಂದಷ್ಟು ಜಾಹೀರಾತುಗಳನ್ನ ಆಲಿಸಿ ವಾಪಸ್ಸಾಗೋಣ. ಆ ನಂತರ 1996 ಗೀತೆಗಳು, ಈ ಗೀತೆಗಳನ್ನ ಆಲಿಸ್ತಾ ಆಲಿಸ್ತಾ ಹಳೆಯ ಒಂದು ನಮ್ಮ ಚಿತ್ರಲೋಕಕ್ಕೆ ಪಯಣವನ್ನ ಮಾಡೋಣ. ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

1976ರ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಕುಸುಮದಂತೆ ಸುಮಧುರವಾದಂತಹ ಒಂದು ಗೀತೆಯನ್ನ ಆಲಿಸಿದ್ರಿ. ಇನ್ನು ಹಳೆಯ ಸುಮಧುರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೋಲ್ಡ್ ಅಂತಹ ಒಂದು ಗೀತೆ, ಬಂಗಾರದಂತಹ ಗೀತೆ.

0: ಇದುವರೆಗೂ ಎಲ್ಲ ಚಂದದ ಹಳೆಯ ಸುಮಧುರ ಗೀತೆಗಳನ್ನ ಆಲಿಸಿದ್ರಿ. 1966, 1976, 1986 ಹಾಗೂ 96ನೇ ಇಸ್ವಿಯಲ್ಲಿ ತೆರೆಕಂಡಂತಹ ಚಿತ್ರಗೀತೆಗಳು ಮೂಡಿ ಬಂದವು ನಿಮ್ಮ ಮೆಚ್ಚಿನ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ತುಂಬಾ ಸಂದೇಶಗಳು ನಮ್ಮನ್ನ ತಲುಪಿವೆ, ಎಷ್ಟು ಸಾಧ್ಯನೋ ಅಷ್ಟು ಸಂದೇಶಗಳನ್ನ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ, ಮತ್ತೆ ಬಿಳೆ ಭಾವಿಯಿಂದ ಒಬ್ರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಜಗದಂಬಿಕಾ ಹಂಸವೇಣಿ ಮತ್ತು ಮನೆಯವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಮಂಗಳೂರಿನ ಮಂಗಳೇಶ ಅವರ ಸಂದೇಶ ತಲುಪಿದೆ, ಅರುಣಾ ಮೈತ್ರಿ ಜೆಸಿ ನಗರದಿಂದ. ಹಾಗೆ ಮತ್ತೊಬ್ರು ಸಂದೇಶವನ್ನು ಕಳಿಸಿದ್ದಾರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ, 66, 76 ಗೀತೆಗಳು ಇಷ್ಟ ಆಯ್ತು ಅಂತ ಹೇಳಿದ್ದಾರೆ. ಹಾಗೆ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ರೆ, ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆ ಗಾಂಧಿ ಬಜಾರ್ನಿಂದ ಅಂಜನಾ ಅವರು, ಹಾಗೆ ಮಧುರವಾದ ಗೀತೆಗಳು ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರ ಸಂದೇಶ ತಲುಪಿದೆ, ಮತ್ತೆ ಸಾಕಷ್ಟು ಸಂದೇಶಗಳು ನಮ್ಮನ್ನು ತಲುಪಿದವೆ. ಗೀತಾ ಜೋಶಿ ಕಲಬುರಗಿಯಿಂದ, ಪುಷ್ಪಾ ಶಾನ್ಭೋಗರ್ ಅವರು, ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನು ತಲುಪಿವೆ, ತುಂಬಾ ಖುಷಿಯಾಯಿತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಮಾನಸ. ಹೀಗೆ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:00. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
2: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
3: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆಯಾಗಿ 2 ನಿಮಿಷವಾಗಲಿದ್ದು ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.

0: ಉಭಯ ನಾಯಕರು ಭಾರತ ತಾಂಜಾನಿಯಾ ಸಂಬಂಧಗಳ ಸಮಗ್ರ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಮಾಸ್ಕೋದ ಪೂರ್ವ ಭಾಗ ಸೇರಿದಂತೆ ರಷ್ಯಾದ 2 ಬೃಹತ್ ಗೋದಾಮುಗಳು ಗುರಿಯಾಗಿವೆ. ನಿನ್ನೆ ರಾತ್ರಿ ನಡೆದ ದಾಳಿಯಲ್ಲಿ 9 ಮಂದಿ ಮೃತಪಟ್ಟಿದ್ದು 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026 ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥ್ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1:00.
1: ಮನುಷ್ಯನಿಗೆ ಆರೋಗ್ಯವೇ ಅತಿ

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:05:45 ಸಮಯ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ಕೊಂಡು ಬನ್ನಿ. ಹಾಡುಗಳ ನಂತರ ಇಂದಿನಂತೆ 11:30 ಕಲಾಭಾರತಿ ಕಾರ್ಯಕ್ರಮ, ಆಮೇಲೆ 12:05 ನೇರ ಫೋನಿನ ಕಾರ್ಯಕ್ರಮ. ಮಕ್ಕಳ ಜೊತೆಗೆ ಮಕ್ಕಳ ಇಷ್ಟದ ಹಾಡುಗಳನ್ನ, ಮಕ್ಕಳ ಮಾತುಗಳನ್ನ ಕೇಳ್ತಾ ಹೋಗೋಣ ಭಾನುವಾರದ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅದಾದ ನಂತರ 1:20 ನೀವು ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಅದಕ್ಕೋಸ್ಕರ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೇಕು. 9484091029 ಈ ಸಂಖ್ಯೆಗೆ ಸಂದೇಶ ನಮಗೆ, ಸಂಗೀತ ನಿಮಗೆ. ಅದಾದ ಮೇಲೆ 2:40 ಚಿತ್ರತಾನ, ಹಾಗೇನೆ 3:00 ಹಿಂದಿ ಕಾರ್ಯಕ್ರಮ, 4:00 ಪರಿಮಳ, ಇವೆಲ್ಲ ಇವತ್ತಿನ ಮಧ್ಯಾಹ್ನದ ಪ್ರಸಾರದಲ್ಲಿ ಕೇಳುವಂತಹ ಹಾಡುಗಳು. ಪೊಲೀಸ್ ಕಂಪ್ಲೇಂಟ್ ಚಿತ್ರದ ಗೀತೆ ಇದು. ವಾಣಿ ಸತೀಶ್, ಆರೋಹಣ ಸುಧೀಂದ್ರ ಅವರು ಹಾಡಿದ್ದಾರೆ. ಆರೋಹಣ ಸುಧೀಂದ್ರ ಅವರದ್ದೇ ಸಾಹಿತ್ಯ, ಸಂಗೀತ, ಹಾಡುಗಾರಿಕೆ. ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಾಡುಗಳು.

ಹೊಸ ಹಾಡುಗಳನ್ನ ಕೇಳ್ತಾ ಇದ್ದೀರಾ. 11:22 ಸಮಯವಾಗಿದೆ. ಮೆಜೆಸ್ಟಿಕ್ 2 ಚಿತ್ರದ ಹಾಡು ಕೇಳಿಬಂತು. ನಾನಿನಗೆ ಅನ್ನುವ ಹಾಡು ಚೇತನ್ ನಾಯಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳು. ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ವಿಷ್ಣು ಮನಸ್. ಕಲ್ಟ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಹೃದಯವು ಕೇಳದೆ ಅಂತ. ಈ ಹಾಡು ದರ್ಶನ್ ಮೆಳವಂಕಿ ಮತ್ತೆ ಲಹರಿ ಮಹೇಶ್ ಅವರು ಹಾಡಿದ್ದು. ಅನಿಲ್ ಕುಮಾರ್ ಅವರು ಗೀತೆಯನ್ನ ಬರೆದಿದ್ರು. ಅರ್ಜುನ್ ಜನ್ಯ ಅವರ ಸಂಗೀತ ಹಾಡಿಗಿತ್ತು. ಕಟ್ಲೆ ಚಿತ್ರದ ಗೀತೆ ಈಗ ತಾನೇ ಕೇಳಿದ್ರಿ, ಎಲ್ಲಿಂದ ಬಂದೆ ನೀನು ಅಂತ. ಸಂಗೀತ ರವೀಂದ್ರನಾಥ್ ಹಾಗೆ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಕೇಳಿದ ಗೀತೆ. ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿದೆ ಹಾಯಾಗಿರವ ಚಿತ್ರದ ಹಾಡು. ಸಂಜಿತ್ ಹೆಗ್ಡೆ ಇವರ ಜೊತೆಗೆ ಲಹರಿ ಮಹೇಶ್ ಅವರ ಧ್ವನಿ, ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ಜುಡಾ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಈಗ ಕೇಳಿ ಪ್ರಕಟಣೆಗಳನ್ನು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242 8700014242.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:32 ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮುಂದುವರಿಯುವುದು.
6: ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
7: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಟಿಯರು, ನಿರ್ಮಾಪಕರು, ಬೇರೆ ಬೇರೆ ಕಲಾವಿದರನ್ನ ಕುರಿತಾದ ಒಂದಷ್ಟು ಮಾತು ಮಾಹಿತಿಗಳ ಹೂರಣ ಕಲಾಭಾರತಿ ಕಾರ್ಯಕ್ರಮ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತ ಹೇಳ್ತಾ ಇರೋದು ಚಂದು ಬಾನುಲಿ ಬಂಧು. ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ, ಏನೆಲ್ಲ ವಿಷಯಗಳನ್ನ ತಿಳ್ಕೊಳ್ತೇವೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಈ ಹಾಡನ್ನ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೌದು, ನಮ್ಮೆಲ್ಲರ ಅಚ್ಚು ಮೆಚ್ಚಿನ ನಟಿ ಸೌಂದರ್ಯ ಅವರನ್ನ ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಸೌಂದರ್ಯ ಅವರ ಹಾಡುಗಳು ಮತ್ತೆ ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಕೇಳಿಸ್ಕೊಂಡು ಬನ್ನಿ ಈ ಚಂದದ ಹಾಡು.

ಶ್ರೀ ಮಂಜುನಾಥ ಚಿತ್ರದಿಂದ ಒಂದು ಹಾಡು ಕೇಳಿದ್ರೆ, ಸಾಹಿತ್ಯ ಮತ್ತು ಸಂಗೀತವನ್ನ ನೀಡಿದ್ರು ಹಂಸಲೇಖ ಅವರು. ಹಾಡಿಗೆ ದನಿಯಾಗಿದ್ದು ಹೇಮಂತ್ ಹಾಗೂ ನಂದಿತಾ. ಹೌದು, ನಿನ್ನೆ ಅವರ ಜನ್ಮದಿನ ಇತ್ತು. ಸೌಂದರ್ಯ ಅವರು ಹುಟ್ಟಿದ್ದು ಜುಲೈ 18. ಸೌಂದರ್ಯ ಅವರು ನಟಿ ಮಾತ್ರ ಅಲ್ಲ, ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಮೊದಲ ಹೆಸರು ಸೌಮ್ಯ ಅನ್ನೋದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿದೆ. ಸೌಂದರ್ಯ ಅವರು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ದಕ್ಷಿಣ ಭಾರತದ ಹೆಸರಾಂತ ತಾರೆ ಅಂತಾನೆ ಹೆಸರಾಗಿದ್ದವರು. ಅವರು ಗಿರೀಶ್ ಕಾಸರವಳ್ಳಿಯವರ ದ್ವೀಪ ಚಿತ್ರದ ಮುಖೇನ ನಿರ್ಮಾಪಕಿಯಾಗಿ ಕೂಡ ಗುರುತಿಸಿಕೊಂಡ್ರು. ಸೌಂದರ್ಯ ಅವರು ಮೊದಲ ಸಿನಿಮಾ ನಿರ್ಮಾಣಕ್ಕೇನೆ ಕೇಂದ್ರ ಸರ್ಕಾರದ ಸ್ವರ್ಣ ಕಮಲ ಪ್ರಶಸ್ತಿ ಬಂತು. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಚಿತ್ರ ಪ್ರಶಸ್ತಿ, ಹಾಗೆ ಉತ್ತಮ ನಟಿ ಪ್ರಶಸ್ತಿ ಕೂಡ ಸೌಂದರ್ಯ ಅವರಿಗೆ ಬಂದಿದೆ. ದೋಣಿ ಸಾಗಲಿ ಎನ್ನುವ ಸಿನಿಮಾಕ್ಕೆ ಅವರಿಗೆ ರಾಜ್ಯ ಸರ್ಕಾರದ ಶ್ರೇಷ್ಠ ನಟಿ ಎನ್ನುವ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಸೌಂದರ್ಯ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಗೃಹಭಂಗವನ್ನ ಧಾರಾವಾಹಿಯನ್ನಾಗಿ ಕೂಡ ನಿರ್ಮಾಣ ಮಾಡಿದ್ರು. ಈ ಒಂದು ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾಯಿತು. ಬಹಳಷ್ಟು ಮಹತ್ವದ ಧಾರಾವಾಹಿ ಅಂತಾನೆ ಹೆಸರಾಗಿತ್ತು. ಸೌಂದರ್ಯ ಅವರು ಆಪ್ತ ಮಿತ್ರ ಚಿತ್ರ ಅವರ ಕೊನೆಯ ಸಿನಿಮಾ, ಅದರಲ್ಲಿ ಬರುವಂತಹ ನಾಗವಲ್ಲಿಯ ಪಾತ್ರವನ್ನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣುವರ್ಧನ್ ಅವರು, ಸೌಂದರ್ಯ, ಅವಿನಾಶ್, ದ್ವಾರಕೀಶ್ ಇವರೆಲ್ಲರೂ ಇದ್ದಂಥ ಈ ಸಿನಿಮಾ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಯಿತು. ಸೌಂದರ್ಯ ಅವರ ಈ ಒಂದು ಪಾತ್ರವನ್ನು, ಹಾಡನ್ನು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ.

ಆಪ್ತ ಮಿತ್ರ ಚಿತ್ರಕ್ಕಾಗಿ ಗೋಟೂರಿಯವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ, ನಂದಿತಾ ಮತ್ತು ರಾಜೇಶ್ ಅವರು ಹಾಡಿದ ಗೀತೆ ಕೇಳಿದ್ರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಸೌಂದರ್ಯ ಅವರ ಕುರಿತಾಗಿ ಒಂದಿಷ್ಟು ಮಾತು ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. 11:43:50 ಸಮಯಾಗಿದೆ. ಸೌಂದರ್ಯ ಅಂದ್ರೆ ಸೌಮ್ಯ ಅವರ ಮೊದಲ ಹೆಸರು. ಸಿನಿಮಾದಲ್ಲಿ ಅವರು ಸೌಂದರ್ಯ ಅಂತ ಹೆಸರು ಬದಲಾಯಿಸಿಕೊಂಡ್ರು. ಅವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು 12 ವರ್ಷಗಳ ಕಾಲ. ಆದರೂ ಕೂಡ ಚಿತ್ರರಂಗಕ್ಕೆ ಅವರ ಸೇವೆ ಸಾರ್ವಕಾಲಿಕ ಅಂತಲೇ ಹೇಳಬಹುದು. ಹುಟ್ಟಿದ್ದು, ಬೆಳೆದದ್ದು, ಸಿನಿಮಾ ಪ್ರವೇಶ ಮಾಡಿದ್ದು ಎಲ್ಲವೂ ಕೂಡ ಕರ್ನಾಟಕದಲ್ಲೇ. ಆದ್ರೂ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಅವರು ಅಭಿನಯಿಸಿದರು. ಸೌಂದರ್ಯ ಅವರು 92ರಲ್ಲಿ ಗಂಧರ್ವ, ನನ್ನ ತಂಗಿ, ಬಾನನ್ನ ಪ್ರೀತಿಸು ಮುಂತಾದ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸಿದರು. ಆಮೇಲೆ ಅವರಿಗೆ ತೆಲುಗಿನಲ್ಲಿ ನಟಿಸೋದಕ್ಕೆ ಕರೆ ಬಂತು. 1 ವರ್ಷದಲ್ಲಿ ಅವರು ಅಂದರೆ 1993ರಲ್ಲಿ 9 ತೆಲುಗು 1 ತಮಿಳು ಕನ್ನಡ ಒಟ್ಟು 11 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ. ಎಲ್ಲ ಸಿನಿಮಾಗಳು ಕೂಡ ತೆರೆಗೆ ಬಂದವು. ಸಾಕಷ್ಟು ಸಿನಿಮಾಗಳು ಯಶಸ್ಸನ್ನು ಕೂಡ ತಂದುಕೊಟ್ಟವು. ಅದಾದಮೇಲೆ 95ರಲ್ಲಿ 12 ತೆಲುಗು 2 ತಮಿಳು ಸಿನಿಮಾದಲ್ಲಿ ಸೌಂದರ್ಯ ಅವರು ಆಕ್ಟ್ ಮಾಡ್ತಾ ಹೋಗ್ತಾರೆ. ಹೀಗೆ 12 ವರ್ಷಗಳ ಅವಧಿಯಲ್ಲಿ 85ಕ್ಕೂ ಹೆಚ್ಚು ತೆಲುಗು ಸಿನಿಮಾಗಳು, ಅದರಲ್ಲೂ ಚಿರಂಜೀವಿ, ವೆಂಕಟೇಶ್ ಅವರು, ನಾಗಾರ್ಜುನ್, ಮೋಹನ್ ಬಾಬು ಇಂತಹ ಸ್ಟಾರ್ ನಟರ ಜೊತೆಗೆ ಸಾಲು ಸಾಲು ಸಿನಿಮಾಗಳನ್ನು ನೀಡಿದರು. ಕನ್ನಡ, ತಮಿಳು, ಹಿಂದಿ, ಮಲಯಾಳಂನಲ್ಲಿ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೌಂದರ್ಯ ಅವರು. ಉತ್ತಮ ನಟಿ ಅಂತಾನೆ ಅವರನ್ನ ಗುರುತಿಸಲಾಗಿದೆ. ಸೌಂದರ್ಯ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂತು. ಅಮ್ಮೂರು ಸಿನಿಮಾದ ನಟನೆಗಾಗಿ ಪ್ರಶಸ್ತಿ ತಗೊಳ್ತಾರೆ. ತೆಲುಗು ಚಿತ್ರರಂಗದ ನಂದಿ ಪ್ರಶಸ್ತಿ ಬರುತ್ತೆ. ಪವಿತ್ರ ಬಂಧಂ ಈ ನಟನೆಗಾಗಿ ಕೂಡ ಅವರಿಗೆ ಪ್ರಶಸ್ತಿ ಬರುತ್ತೆ. ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟಿ, ಹೀಗೆ ಅವರ ನಿರ್ಮಾಣದ ಸಿನಿಮಾ ದ್ವೀಪಕ್ಕೆ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ಸೌಂದರ್ಯ. ಗಂಧರ್ವ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ನಟಿಯಾಗಿ ನಿರ್ಮಾಪಕಿಯಾಗಿ ಸಿನಿಮಾ ನಿರ್ಮಾಣದಲ್ಲಿ ಕೂಡ ತೊಡಗಿಸಿಕೊಂಡಿರ್ತಾರೆ ಸೌಂದರ್ಯ ಅವರು. ಆದರೆ ಆಪ್ತ ಮಿತ್ರ ಸಿನಿಮಾ ಸೌಂದರ್ಯ ಅವರ ಕೊನೆಯ ಸಿನಿಮಾ ಆಗತ್ತೆ. ಅದರಲ್ಲಿಯ ನಾಗವಲ್ಲಿಯ ಪಾತ್ರ ಬಹಳ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಸೌಂದರ್ಯ ಅವರು ಸಿನಿಮಾ ನಟಿ ನಿರ್ಮಾಪಕಿ, ಜೊತೆಗೆ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅವರ ಸ್ವಂತ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಿಸ್ಕೊಡ್ತಾರೆ. ಶಾಲೆಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಕಾಳಜಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ತಮ್ಮ ಎಲ್ಲ ರೀತಿಯ ಯಾರಾದರೂ ಸ್ವಲ್ಪ ಸಹಾಯ ಕೇಳಿದ್ರೆ ಕೂಡ ಒಂದಷ್ಟು ಸಹಾಯವನ್ನು ಮಾಡುವಂಥ ಒಂದು ಅಪೇಕ್ಷೆ ಕೂಡ ಇರುತ್ತೆ. ಹಾಗಾಗಿ ಅವರು ಮೆಡಿಕಲ್ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ, ಮೆಡಿಕಲನ್ನು ಅರ್ಧಕ್ಕೆ ನಿಲ್ಲಿಸಿ ನಟಿಯಾಗಿ ಬರ್ತಾರೆ. ಸೊ ತಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕೂಡ ಅವ್ರಿಗಿರುತ್ತೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಸರಳವಾದ ನಟಿ, ಸುಂದರ ಹೆಸರಿಗೆ ತಕ್ಕ ಹಾಗೆ ಸೌಂದರ್ಯ ಅನ್ನುವ ಹಾಗೆ ಸೌಂದರ್ಯವತಿ ನಟಿಯಾಗಿದ್ದರು ಸೌಂದರ್ಯ ಅವರು.

ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಅನಾಥ ಮಕ್ಕಳಿಗಾಗಿ ಶಾಲೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಶಾಲೆ ಶಿಕ್ಷಣ ಸಂಸ್ಥೆ ಅನಾಥಾಶ್ರಮಗಳನ್ನು ಅವರು ಏನು ಶುರು ಮಾಡಿದ್ರು ಅದನ್ನು ಅವರ ತಾಯಿಯವರು ಈಗಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.

0: ಎಷ್ಟು ಬೇಸರದ ವಿಷಯ ಅಂತ ಹೇಳಿದ್ರೆ ಈ ಹಾಡನ್ನ ಹಾಡಿದಂತ ಎಸ್ ಜಾನಕಿ ಅವರು ಹಾಗೆ ಆಕ್ಟ್ ಮಾಡಿದಂತ ಸೌಂದರ್ಯ ಇಬ್ಬರು ಕೂಡ ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಇಲ್ಲ. ಹೌದು, ಕಲಾ ಭಾರತಿ ಕಾರ್ಯಕ್ರಮದಲ್ಲಿ ನಮ್ಮನ್ನ ಅಗಲಿದ ನಟಿ ನಿನ್ನೆ ಅವರ ಜನ್ಮದಿನ. ಸೌಂದರ್ಯ ಅವರು 12 ವರ್ಷಗಳಲ್ಲಿ 120 ಸಿನಿಮಾಗಳು, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡವರು, ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಚೆಲುವೆ ಸೌಂದರ್ಯ. ಇವರು ಕನ್ನಡ ದಕ್ಷಿಣ ಭಾರತದ ಬಹುತೇಕ ಎಲ್ಲ ನಿರ್ದೇಶಕರ ಜೊತೆಗೆ ನಟರ ಜೊತೆಗೆ ಕೆಲಸ ಮಾಡಿದರು. ಅವರ ಕೊನೆಯ ಸಿನಿಮಾ ಕೂಡ ಕನ್ನಡದ ಆಪ್ತ ಮಿತ್ರ ಆಗಿತ್ತು. 2004 ಏಪ್ರಿಲ್ 17ರಂದು ಒಂದು ಕೆಲಸಕ್ಕೆ ಅಂತ ಹೊರಟಿದ್ದಾಗ ಅವರ ಸಹೋದರರ ಜೊತೆಗೆ ವಿಮಾನ ದುರಂತದಲ್ಲಿ ಅವರು ನಮ್ಮನ್ನು ಅಗಲಿದ್ದು ನಿಜಕ್ಕೂ ಬೇಸರದ ಸಂಗತಿಯೇ ಸರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ನಿರ್ಮಾಪಕಿ ಸೌಂದರ್ಯ ಅವರ ಕುರಿತಾದ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ಈಗ ನಾನು ನನ್ನ ಹೆಂಡ್ತಿರೋ ಚಿತ್ರದ ಗೀತೆಯನ್ನು ಕೇಳಿ ಕಾರ್ಯಕ್ರಮವನ್ನು ಕೇಳ್ತಾ ಸರಿಯಾಗಿ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುತ್ತೆ. ನಾನು ನನ್ನ ಹೆಂಡ್ತಿರೋ ಚಿತ್ರದ ಗೀತೆ, ಬರೆದವರು ಕೆ ಕಲ್ಯಾಣ್, ಸಂಗೀತ ವಿ ರವಿಚಂದ್ರನ್, ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮ ಇದು.
1: ನನ್ನೊಳು ನಕ್ಕರೇ

0: ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12 ಗಂಟೆಯಾಗಲಿದ್ದು ಇನ್ನು ಮುಂದೆ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಕಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ಧಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಜೀರೋ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿಯಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ಅಲ್ಲಿ ನನ್ನ ಕೋಚ್ ಬಹಳ ನಂಗೆ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಕೋಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ರೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ಮ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್, ಚೆನ್ನಾಗಿ ಕಲಿಸ್ತಾರೆ. 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ. ಅದರಲ್ಲಿ ಸಣ್ಣ ಸಣ್ಣ ಆಸನದಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗಿನ 5:30 to 7 ಗಂಟೆ ಮಟ್ಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 August 7 and 8 ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಪ್ರತಿಯೊಂದು ಕಥೆಯು ಒಬ್ಬ ಹೆಣ್ಣಿನ ಹೋರಾಟ, ಪ್ರತಿಯೊಂದು ಮಾತು ಇನ್ನೊಬ್ಬ ಹೆಣ್ಣಿಗೆ ಪ್ರೇರಣೆ. ಮಹಿಳೆಯ ಮನಸ್ಸಿನೊಳಗಿನ ಶಕ್ತಿಗೆ ಧ್ವನಿಯಾಗುವ ವೇದಿಕೆ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಥೆಗಳನ್ನು ಕಣ್ಣಲ್ಲಿ ಕಟ್ಟುವ, ಭಾವನೆಗಳಿಗೆ ರೂಪ ನೀಡುವ, ಸೃಜನಶೀಲತೆಯ ಮೂಲಕ ಸಮಾಜವನ್ನು ಸ್ಪರ್ಶಿಸುವ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಂಭಾಷಣೆ ನಡೀತಾ ಇದೆ. ಮಕ್ಕಳ ಭಾವಲೋಕವನ್ನು, ಸೈನಿಕನ ಕುಟುಂಬದ ನೋವು ನಲಿವನ್ನು ಬೆಳ್ಳಿತೆರೆಯ ಮೇಲೆ ಅದ್ಭುತವಾಗಿ ಚಿತ್ರಿಸಿದ ನಿರ್ದೇಶಕಿ ಇವರು. ತಮ್ಮ ಚೊಚ್ಚಲ ಚಿತ್ರ ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ಪ್ರತಿಭಾವಂತ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಇಂದು. ಗೌರಿ ಶ್ರೀನಿವಾಸ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನೀವು ನಿರ್ದೇಶಕಿಯಾಗುವ ಮುನ್ನ ನಿಮ್ಮ ಪಯಣ, ಅಂದ್ರೆ ನಿಮ್ಮ ಬಾಲ್ಯ, ಓದು, ಶಾಲಾ ಕಾಲೇಜು ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ. ನಾನು ಚಿಕ್ಕ ವಯಸ್ಸಿಂದ ಹಲವಾರು ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ, ಒಂದ್ ಕಡೆ ಅಂತ ಇರ್ಲಿಲ್ಲ. ನಮ್ಮ ತಂದೆಗೆ ಟ್ರಾನ್ಸ್ಫರ್ಸ್ ಆಗಿರೋದು 14 ಟ್ರಾನ್ಸ್ಫರ್ಸ್ ಮೇಲ್ ಆಗಿತ್ತು. ಸೊ ನಾನು ಕೇಂದ್ರೀಯ ವಿದ್ಯಾಲಯ ಅನ್ನೋ ಸ್ಕೂಲ್ ಅಲ್ಲಿ ಓದಿದ್ದೀನಿ. ಒಂದು 9 ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ಓದಿದ್ದೀನಿ. ಸೊ ಇದು ನಂದೊಂದು ತುಂಬಾ ಎಕ್ಸೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದೊಂದ್ ಕಡೆ ಹೋದಾಗ್ಲೂ ಹೊಸ ಹೊಸ ಜನನ್ ಮೀಟ್ ಮಾಡೋದು, ಅಲ್ಲಿ ಕಲ್ಚರ್ನ ನೋಡೋದು, ಅಲ್ಲಿ ಟ್ರೆಡಿಷನ್ನ ನೋಡೋದು, ಆ ತರ ಎಲ್ಲ ಆಗಿ ಒಂದು ಹೊಸ ಅನುಭವನೇ ಆಗಿದೆ. ಈ ಅನುಭವದ ಮಧ್ಯೆ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ನನ್ನಲ್ಲಿ ಹುಟ್ಟಿದ್ದು, ಅದು ಪೇಟ್ರಿಯಾಟಿಸಂ. ಕೇಂದ್ರೀಯ ವಿದ್ಯಾಲಯ ಸ್ಟೂಡೆಂಟ್ಸ್ ಆದ್ರಿಂದ ಎಲ್ಲ ಡಿಫೆನ್ಸ್ ಪರ್ಸನಲ್ ಮಕ್ಕಳೇ ಬರೋರು ಅಲ್ಲಿ ಜಾಸ್ತಿ. ಸೊ ಆ ಪೇಟ್ರಿಯಾಟಿಕ್ ಫೀಲಿಂಗ್ ತುಂಬಾ ಜಾಸ್ತಿ ಇರೋದ್ರಿಂದ ನನ್ನ ವರ್ಕ್ ಅಲ್ಲಿ ಸಹ ನೀವು ಅದನ್ನ ತುಂಬಾ ನೋಡ್ತೀರಾ.
0: ಡಿಫ್ರೆಂಟ್ ಜಾನರ್ಸ್ ಅಲ್ಲಿನೂ ಕೆಲಸ ಮಾಡಿದ್ದೀರಾ. ನಿಮ್ಮ ವರ್ಕ್ ನೋಡ್ತಾ ಇದ್ರೆ, ನಿಮ್ಮ ಸೆಲೆಕ್ಷನ್ ಆಫ್ ವರ್ಕ್ ನೀವು ಒಂದೇ ಒಂದು ಪರ್ಟಿಕ್ಯುಲರ್ ಜಾನರ್ ಗೆ ಸ್ಟಿಕ್ ಆನ್ ಆಗಿಲ್ಲ. ನೀವು ಜರ್ನಿ ಆಫ್ ಬೆಳ್ಳಿ ಮಾಡಿದ್ದೀರಾ, ಸರ್ಕಾರಿ ಡಿಪಾರ್ಟ್ಮೆಂಟ್ಗಳಿಗೆ ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಸೊ ಟೂರಿಸಂ ಅಂಡ್ ಪತ್ರಿಕೋದ್ಯಮದಲ್ಲೂ ಅದರ ಬಗ್ಗೆನೂ ಕೆಲವು ವರ್ಕ್ಸ್ ನ ಮಾಡಿದ್ದೀರಾ. ನಿಮ್ಮ ಮನೆಯ ಪರಿಸರ ಮತ್ತೆ ಶಿಕ್ಷಣ ನೀವು ನಿರ್ದೇಶಕಿಯಾಗಿ ಕಥೆಗಳನ್ನ ಹೆಣೆಯಲು ಎಷ್ಟು ಸಹಾಯ ಮಾಡಿದೆ?
1: ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ತರ ಇದೆ. ಸ್ಕೂಲ್ ಲೈಫ್ ಅಲ್ಲಿ ಬೇರೆ ಬೇರೆ ಫೇಸಸ್ ನೋಡಿರೋದು, ಬೇರೆ ಬೇರೆ ಕಲ್ಚರ್ಸ್ ನೋಡಿರೋದು, ಆಮೇಲೆ ಅಲ್ಲಿ ಇದ್ದಿದ್ ಕಲ್ಚರಲ್ ಆಕ್ಟಿವಿಟೀಸ್, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಗಳಲ್ಲಿರೋ ಕಲ್ಚರಲ್ ಆಕ್ಟಿವಿಟೀಸ್, ಅದೇ ಒಂದು ದೊಡ್ಡ ಬೆಂಬಲದ ತರ ಕೊಟ್ಟಿದೆ ನಂಗೆ. ಸೊ ಅದರಿಂದ ನಾ ಇನ್ಸ್ಪೈರ್ ಆಗಿ ಸಾಕಷ್ಟು ಕ್ರಿಯೇಟಿವ್ ರೈಟಿಂಗ್ ಶುರು ಮಾಡಿದೆ. ರೈಟಿಂಗ್ ಇಂದ ಇನ್ಸ್ಪೈರ್ ಆಗಿ ಫಿಲಮ್ ಸ್ಕ್ರಿಪ್ಟ್ಸ್ ಬರೆಯೋದು, ಡಾಕ್ಯುಮೆಂಟ್ರಿ ಸ್ಕ್ರಿಪ್ಟ್ಸ್ ಬರೆಯೋದಾಗ್ಲಿ, ಒಂದು ಆರ್ಟ್ ಫಿಲಮ್ ಸ್ಕ್ರಿಪ್ಟ್ ಬರೆಯೋದಾಗ್ಲಿ, ಹಾಬಿ ತರ ಶುರು ಮಾಡಿದ್ದು, ಆಮೇಲೆ ಅದನ್ನೇ ನನ್ನ ಪ್ರೊಫೆಷನ್ ತರ ತಗೊಂಡೆ.
0: ಓಕೆ. ನೀವು ನಿರ್ದೇಶಕಿಯಾಗಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೋಸ್ಕರ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ ಗೌರಿ?
1: ನಾನು ಮಾಸ್ಟರ್ಸ್ ಇನ್ ಫಿಲಮ್ ಮೇಕಿಂಗ್ ಅಂಡ್ ಟೆಲಿವಿಷನ್ ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ ಗ್ರಾಜುಯೇಷನ್ ಆದ್ಮೇಲೆ ಇದರಲ್ಲೇ ಮಾಸ್ಟರ್ಸ್ ಮಾಡಿ ಆಮೇಲೆ ನಾಗಾಭರಣ ಸರ್ ಜೊತೆ ಇಂಟರ್ನ್ಶಿಪ್ ಕೂಡ ಮಾಡಿದ್ದೀನಿ.
0: ನೀವು ಈ ಫೀಲ್ಡ್ಗೆ ಬರೋದಕ್ಕಿಂತ ಮುಂಚೆ ಕಥೆಗಳೇ ನನ್ನ ಬದುಕು ಅನಿಸಿದ ಮೊದಲ ಕ್ಷಣ ಏನಾದರೂ ಇದೆಯಾ?
1: ಹೌದು. ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಜೆಕ್ಟ್ ಡಾಕ್ಯುಮೆಂಟ್ರಿ ಆ ಥರ ಎಲ್ಲ ಅಸೈನ್ ಆಯಿತು. ಆ ಟೈಮಲ್ಲಿ ನಾನೊಂದು ಅಸ್ಸಾಂ ಟೂರಿಸಂ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ತಗೊಂಡೆ. ಆ ಪ್ರಾಜೆಕ್ಟ್ ಜಸ್ಟ್ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಅಲ್ಲ, ಒಂದು ಡಾಕ್ಯು ಡ್ರಾಮಾ ಸ್ಟೈಲ್ ಅಲ್ಲಿ ಮಾಡಿದೆ. ಒಂದು ಕಥೆನ ವೀವ್ ಮಾಡಿ ಮಾಡಿದೆ. ಅದು ತುಂಬಾ ಜನ ಇಷ್ಟಪಟ್ಟರು ಮತ್ತೆ ಆಕ್ಸೆಪ್ಟ್ ಮಾಡಿದ್ರು. ಅಲ್ಲಿಂದ ನಂಗೆ ಗೊತ್ತಾಯ್ತು ಒಂದು ಸ್ಟೋರಿ ಟೆಲಿಂಗ್ ಸ್ಟ್ರೆಂತ್ ನನ್ನಲ್ಲಿದೆ, ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗ್ಬೋದು ಅಂತ. ಸೊ ಏನೇ ಮಾಡಿದ್ರು ಆ ಸ್ಟೋರಿಯಿಂದ ಜನಕ್ಕೆ ಕನೆಕ್ಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾ ಭಾವಿಸ್ತೀನಿ.
0: ಓಕೆ. ಈಗ ನಿಮ್ದೇ ಒಂದು ಸ್ವಂತ ವೆಂಚರ್ ಕೂಡ ಆರಂಭಿಸಿದ್ದೀರ, ಲಿಚ್ಚಿ ಫಿಲ್ಮ್ಸ್ ಅಂತ.
1: ಹೌದು.
0: ಈ ವೆಂಚರ್ ಆರಂಭಿಸುವಾಗ ನಿಮ್ಮ ಮನಸ್ಸೊಳಗಡೆ ಏನಾದ್ರೂ ಭಯ ಇತ್ತ?
1: ಈ ಲೀಚಿ ಫಿಲಮ್ಸ್ ಆರಂಭಿಸಕ್ ಮುಂಚೆ ಸುರಭಿ ಟಾಕೀಸ್ ಅಂತ ಕಂಪನಿ ಇತ್ತು. ಈ ಕೋವಿಡ್ ಟೈಮಲ್ಲಿ ಇದನ್ನೇ ಲೀಚಿ ಫಿಲಮ್ಸ್ ಅಂತ ಹೆಸರು ಕೊಟ್ಟಿದ್ ನಾನು. ಸೊ ಲೀಚಿ ಫಿಲಮ್ಸ್ ಆಗ್ಲಿ ಇನ್ ಯಾವುದೇ ಕಂಪನಿ ಆಗ್ಲಿ ಶುರು ಮಾಡಿದಾಗ ಖಂಡಿತ ಭಯ ಇರುತ್ತೆ, ಯಾಕಂದ್ರೆ ಸ್ವಂತ ವೆಂಚರು, ನಿಮ್ಗೆ ಮಂತ್ಲಿ ಸಂಬಳ ಸಿಗಲ್ಲ.
0: ಕರೆಕ್ಟ್.
1: ಯುವರ್ ಓಪನ್. ಹೌದು. ನಾವು ಸಂಬಳ ಕೊಡ್ಬೇಕು, ನಾವೇ ಪ್ರಾಜೆಕ್ಟ್ಸ್ ಹಿಡಿಬೇಕು, ಗ್ರಾಜುಯಲ್ ಆಗಿ ಟೀಮ್ ಕೂಡ ಬಿಲ್ಡ್ ಮಾಡಬೇಕು. ಸೊ ಒಂದು ಬಿಸ್ನೆಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಬಟ್ ಎಸ್, ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಮೂವ್ ಫಾರ್ವರ್ಡ್ ಅನ್ನೋದೊಂದು ಕಾನ್ಫಿಡೆನ್ಸ್ ಇರಬೇಕು. ಆ ಕಾನ್ಫಿಡೆನ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಓಕೆ. ನೀವು ಇದು ವೆಂಚರ್ ಸ್ಟಾರ್ಟ್ ಮಾಡುವಾಗ ಇದು ನಿಮ್ದೇ ಕನಸ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ದು ಟೀಮ್ ಆಲ್ರೆಡಿ ಇತ್ತ ನಿಮ್ಗೆ?
1: ಇಲ್ಲ, ನಂದು ಮೊದಲನೇ ಜಾಬ್ ಜೀ ಟಿವಿ ನಲ್ಲಿತ್ತು. ಅದಾದ್ಮೇಲೆ ಆನ್ ಮೊಬೈಲ್ ಗ್ಲೋಬಲ್ ಅನ್ನೋ ಕಂಪ್ನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೆ. ಸೊ ಇದಾದ್ಮೇಲೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಇದಷ್ಟೇ ಅಲ್ಲ, ಐ ವಾಂಟ್ ಟು ಡೂ ಮೋರ್ ಅಂತ ಇತ್ತು. ಅವಾಗ ನಾನು ಕಂಪ್ನಿ ಶುರು ಮಾಡಿದ್ದು.
0: ಓಕೆ.
1: ಸೊ ನಂಗೆ ತುಂಬಾನೇ ಆಸೆ ಇತ್ತು ನಂದೇ ಕಂಪನಿ ಶುರು ಮಾಡಬೇಕು, ಮೀಡಿಯಾ ಪ್ರೊಡಕ್ಷನ್ ಹೌಸ್ ತರ ಇರಬೇಕು ಅಂತ. ಸೊ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರಿಸಿ ಕಂಪನಿ ಶುರು ಮಾಡಿದೆ.
0: ನಿಮ್ಮ ವೆಂಚರ್ ಅಡಿಯಲ್ಲಿ ನೀವು ಆರಂಭಿಸಿದ ಪ್ರಾಜೆಕ್ಟ್ ಗಳ ಬಗ್ಗೆ ಒಂದು ಬ್ರೀಫ್ ಕೊಡೋದಾದ್ರೆ,
1: ಸ್ಟಾರ್ಟಿಂಗ್ ಅಲ್ಲಿ ನಾನು ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟರಿ ಫಿಲಮ್ಸ್, ಆಡ್ ಫಿಲಮ್ಸ್ ಫಾರ್ ಬ್ರ್ಯಾಂಡ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಸೊ ಈ ತರ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ಫಿಲಮ್ ಪ್ರೊಡಕ್ಷನ್ ಕೂಡ ಮಾಡಿದ್ದೀನಿ, ಎರಡ್ ಫಿಲಮ್ ಸ್ಯಾಂಡಲ್ವುಡ್ ಸರಿಗಮ ಮರಿಯಲಾರಿ ಅನ್ನೋ ಇವೆರಡ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿದ್ದೀನಿ, ದ ಜರ್ನಿ ಆಫ್ ಬೆಳ್ಳಿ ಅಂತ. ಆದ್ರೆ ಥ್ರೂ ಔಟ್ ಒಂದು ಸಪೋರ್ಟ್ ಸಿಸ್ಟಮ್ ತರ ನಾನು ಏನ್ ಕಾರ್ಪೊರೇಟ್ ಪ್ರಾಜೆಕ್ಟ್ಸ್ ಮಾಡ್ತೀನಿ, ಒಂದು ಆಡ್ ಫಿಲಮ್ಸ್ ಮಾಡ್ತೀನಿ, ಅದು ಕಂಟಿನ್ಯೂಸ್ ನಡೀತಿರತ್ತೆ. ಈವನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ನಾನು ತುಂಬಾ ಇನ್ನೋವೇಟಿವ್ ಸ್ಕ್ರಿಪ್ಟ್ಸ್ ಮಾಡ್ತೀನಿ. ಈಗ ಒಂದು ಮೆಷಿನರಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಲ್ಲಿ, ಬಟ್ ಆ ಮೆಷಿನ್ಗೆ ಜೀವ ತುಂಬಿ ಅದಕ್ಕೊಂದು ಎಮೋಷನಲ್ ಕನೆಕ್ಟ್ ಸ್ಟೋರಿ ಮಾಡೋದೇ ನನ್ನ ಸ್ಟ್ರೆಂತ್.
0: ಈಗ ಒಂದು ಪ್ರಾಜೆಕ್ಟ್ ಮಧ್ಯದಲ್ಲಿ ಅದು ಆಗಲ್ಲ ಅಂದ್ಕೊಂಡು ಒಂದ್ ಸಲ ಅನ್ಸತ್ತೆ, ಏ ಇದನ್ ಬಿಟ್ಬಿಡೋಣ ನನ್ನ ಕೈಯಲ್ಲಿ ಆಗಲ್ಲ ಅಂತ, ಬಟ್ ಅದೇ ನೆಕ್ಸ್ಟ್ ಆಗಲ್ಲ ಅಂದಿರೋ ಕ್ಷಣನೇ ಇಟ್ ಮೇ ಟರ್ನ್ ಇನ್ ಟು ಯರ್ ಸ್ಟ್ರೆಂತ್. ಸೊ ಆತರ ಯಾವ್ದಾದ್ರು ನಿಮ್ದು ಲೈಫ್ ಅಲ್ಲಿ ನಡೆದಿದ್ಯಾ?
1: ಆತರ ಅಂದ್ರೆ ಈಗ ಕೋವಿಡ್ ಟೈಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡಿದ್ದೆ ನಾನು, ಅಲಕ್ ಅಂತ. ಅದು ತುಂಬಾ ಟಫ್ ಪೀರಿಯಡ್ ಇತ್ತು, ಜನನ್ ಸೇರ್ಸದೆ ತುಂಬಾ ಕಷ್ಟದ ಟೈಮ್. ಅಂತ ಟೈಮ್ ಅಲ್ಲಿ ಮಾಡಿದ ಪ್ರಾಜೆಕ್ಟ್, ಮಾಡಕ್ಕೆ ತುಂಬಾ ಆಸೆ, ಬಟ್ ಸಿಚುವೇಶನ್ ಸಾಕಷ್ಟು ಚಾಲೆಂಜಸ್ ತಂದ್ಕೊಡ್ತಾ ಆ ಟೈಮ್ ಅಲ್ಲಿ. ಸೊ ಅಲಕ್ಕನ್ ಶೂಟ್ ಮಾಡುವಾಗ ಜನನ ಸೇರ್ಸೋದಾಗ್ಲಿ, ಲೊಕೇಶನ್ಸ್ ನೋಡೋದು, ಆಮೇಲೆ ಕೋವಿಡ್ ಪ್ರೋಟೋಕಾಲ್ಸ್ ಫಾಲೋ ಮಾಡಿಕೊಂಡು ಶೂಟ್ ಮಾಡೋದು, ಇದೆಲ್ಲ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡಿದೆ. ಇದನ್ನೊಂದು ಟಫ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ನಾನು.
0: ಓಕೆ, ನಿಮ್ಗೆ ಈ ಚಂದೇರಿ ಹ್ಯಾಂಡ್ಲೂಮ್ಸ್ ಬಗ್ಗೆ ಪ್ರಾಜೆಕ್ಟ್ ಮಾಡೋ ಅಪರ್ಚುನಿಟಿ ಹೇಗ್ ಸಿಕ್ತು ಮೇಡಮ್?
1: ನಾನು ಬೇರೆ ಬೇರೆ ಕಡೆ ಕಾನ್ಸೆಪ್ಟ್ಸ್ ಕಳಿಸ್ತಿರ್ತೀನಿ ಕ್ರಿಯೇಟ್ ಮಾಡಿ, ಇನ್ನೋವೇಟಿವ್ ಐಡಿಯಾಸ್ ಆ ತರ. ಸೊ ಇದು ಮಧ್ಯಪ್ರದೇಶ ಟೂರಿಸಂ ಡಿಪಾರ್ಟ್ಮೆಂಟ್ಗೂ ನಾನು ಕಳಿಸ್ದೆ ಒಂದು ಐಡಿಯಾ ಕಾನ್ಸೆಪ್ಟ್ ನೋಟ್, ಈ ತರ ಮಾಡ್ಬೋದು, ಈ ತರ ಐಡಿಯಾ ಇದೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿ ಒಂದು ಕೊಲಾಬ್ರೇಷನ್ ತರ ಕರೆದು ಹಂಗಾಗಿ ಇದು ಎಕ್ಸಿಕ್ಯೂಟ್ ಮಾಡಿದೆ. ಅಲ್ಲಿ ವೀವರ್ಸ್ ಏನಿದ್ದಾರೆ ಅವರ ಸ್ಟೋರಿ ತಗೊಂಡು, ಅದೇ ಒಂದು ದೊಡ್ಡ ಸ್ಟ್ರೆಂತ್. ವೀವರ್ಸ್ ಇನ್ ಜರ್ನಿ ಆಗ್ಲಿ, ಹೇಗೆ ಒಂದು ಸ್ಯಾರಿ ಮಾಡ್ತಾರೆ, ಫ್ಯಾಬ್ರಿಕ್ ಹೇಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಹೇಗೆ ಅಂದ್ರೆ ಒಂದು ಸ್ಯಾರಿ ಮಾಡಕ್ ಒಂದ್ ತಿಂಗಳು ತಗೋತಾರೆ, ಪಿಟ್ ಲೂಮ್ಸ್ ಅಂತ ಇದೆ. ಸೊ ಫುಲ್ ಫಿಸಿಕಲ್ ವರ್ಕ್ ಅದು. ಸೊ ಆತರ ಮಾಡಿ ಮಾಡೋ ಕಾನ್ಸೆಪ್ಟ್ ಬಗ್ಗೆ ಒಂದು ಎಮೋಷನಲ್ ಸ್ಟೋರಿ ವೀವ್ ಮಾಡಿ, ವೀವರ್ಸ್ ಕಥೆನ, ಅವ್ರ ಪೇನ್, ಅವರ ಜರ್ನಿನ ತಗೊಂಡು ಮಾಡಿರೋ ಕಥೆ ಇದು. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ.
0: ಒಂದು ಕತೆ ಹೆಣಿಯಕ್ಕೆ ನೀವು ಎಷ್ಟು ಗ್ರೌಂಡ್ ವರ್ಕ್ ಮಾಡ್ತೀರಾ, ಮತ್ತೆ ಎಷ್ಟು ಸಮಯ ತಗೊಳತ್ತೆ ಒಂದು ಗ್ರೌಂಡ್ ವರ್ಕ್ಗೆನೆ?
1: ಈಗ ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಆದ್ರೆ ರಿಸರ್ಚ್ ವರ್ಕ್ಗೆ ಒಂದ್ ತಿಂಗಳಿಗಿಂತ ಜಾಸ್ತಿ ತಗೋತೀನಿ ಮಿನಿಮಮ್. ಅದು ಮಿನಿಮಮ್ ಟೈಮ್ ಅಷ್ಟು ಬೇಕಾಗತ್ತೆ. ಅದಾದ್ಮೇಲೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಶುರು ಆಗುತ್ತೆ. ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡ್ತೀನಿ. ಫೀಚರ್ ಫಿಲಮ್ಸ್ ಆದ್ರೆ ಆಲ್ಮೋಸ್ಟ್ 8 ತಿಂಗಳಿಂದ ಒಂದ್ ವರ್ಷನೇ ಪ್ರೀ ಪ್ರೊಡಕ್ಷನ್ ಟೈಮ್ ಕೊಡ್ತೀನಿ ನಾನು. ರಿಸರ್ಚ್ ಆಗ್ಲಿ, ಅದ್ರ ಸ್ಕ್ರಿಪ್ಟ್ ಆಗ್ಲಿ, ಅದನ್ನ ಇನ್ ಡೆಪ್ತ್ ತಿಳ್ಕೊಳ್ಳೋದು, ಒಂದೊಂದು ಆಸ್ಪೆಕ್ಟ್ ಬಗ್ಗೆನು, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಡೈಲೆಕ್ಟ್ ಬಗ್ಗೆನು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ ಒಂದು ಫೀಚರ್ ಫಿಲಮ್ ಅಲ್ಲಿ.
0: ಓಕೆ, ಈಗ ಸಿನಿಮಾ ರಂಗ ಅಂದ್ರೆ ತುಂಬಾ ಜನ ನಟನೆ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ, ಪ್ರೊಡಕ್ಷನ್ ಕಡೆ ಜಾಸ್ತಿ ಒಲವು ಕೊಡ್ತಾರೆ. ನಿರ್ದೇಶಕಿಯಾಗಿ ನೀವು ತೆಗೆದುಕೊಂಡಿರೋ ಚಾಲೆಂಜ್ ಇಸ್ ಬಿಟ್ ಏನ್ ಹೇಳ್ತಾರೆ, ಹೆಕ್ಟಿಕ್ ಅನ್ಸತ್ತೆ. ಸೊ ನಿಮ್ಗೆ ಅದು ಮ್ಯಾನೇಜ್ ಮಾಡಕ್ ಹೇಗ್ ಸಾಧ್ಯ ಆಗ್ತಾ ಇದೆ?
1: Where there is a will, there is a way ಅಂತಾರಲ್ಲ. ಇಟ್ಸ್ ನಾಟ್ ಓನ್ಲಿ ದ ವಿಲ್, ಇಟ್ಸ್ ಆಲ್ಸೋ ಮೈ ಪ್ಯಾಷನ್. ಸೊ ಒಂದು ಕತೆ ಹೆಂಡು ರೆಡಿ ಆದಾಗ ಕತೆನ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಏನೇನ್ ಬೇಕು ಮಾಡ್ಬೇಕು, ಅದೊಂದು ದೊಡ್ಡ ಟೀಮ್ ಕಟ್ಟಬೇಕು, ಅಷ್ಟು ಟೀಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಮಾಡ್ಬೇಕು. ಇಟ್ಸ್ ಅ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು, ನಾವು ಒಬ್ಳೆ ಮಾಡಲ್ಲ. ಬಟ್ ಯೆಸ್, ಆಸ್ ಅ ಲೀಡರ್ ಆಫ್ ದ ಶಿಪ್ ಒಟ್ಟಿಗೆ ಎಲ್ಲಾನು ಕರ್ಕೊಂಡು ಹೋಗ್ತೀನಿ. ಎಲ್ಲಾರ ಕಾಂಟ್ರಿಬ್ಯೂಷನ್ ಖಂಡಿತ, ಆದ್ರೆ ಎಲ್ಲರ ಕಾಂಟ್ರಿಬ್ಯೂಷನ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡೈರೆಕ್ಷನ್ ಮಾಡ್ಬೇಕಾದ್ರೆ ತುಂಬಾ ಜನ ಕೈ ಜೋಡಿಸಿರ್ತಾರೆ, ನಾನು ಒಬ್ಳದೇ ರೋಲ್ ಇರಲ್ಲ ಅದರಲ್ಲಿ.
0: ಓಕೆ,
1: ಎಸ್, ನಂದೊಂದು ವಿಷನ್ ಖಂಡಿತ ಇರುತ್ತೆ.
0: ನಿಮ್ ಟೀಮ್ ಇದಕ್ಕೆ ಸಹಾಯ ಹೆಂಗೆ, ಸಪೋರ್ಟಿವ್ ಆಗಿ ಹೆಂಗ್ ನಿಲ್ತಾ ಇದೆ ನಿಮ್ ಬೆಂಬಲವಾಗಿ?
1: ತುಂಬಾ ಒಳ್ಳೆ ಟೆಕ್ನಿಕಲಿ ಸ್ಟ್ರಾಂಗ್ ಟೀಮ್ ಇದೆ. ಇವನ್ ಕ್ರಿಯೇಟಿವ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲರೂ. ಟೆಕ್ನಿಕಲ್ ಟೀಮ್ ಅವರು ಕ್ರಿಯೇಟಿವ್ ಇನ್ಪುಟ್ಸ್ ಕೊಡ್ತಾರೆ, ಆದ್ರೆ ತುಂಬಾನೇ ಆಕ್ಟಿವ್ ಟೀಮ್ ಇದೆ ನಂದು. ಸೊ ಏನೇ ಪ್ರಾಜೆಕ್ಟ್ ಮಾಡಿದ್ರು ವಿ ಸೆಟ್ ಆಸ್ ಅ ಗ್ರೂಪ್, ವಿ ಡಿಸ್ಕಸ್. ನನ್ನೊಂದು ಕತೆ ರೆಡಿ ಆದ್ಮೇಲೆ, ಒಂದು ಸೀನ್ ಬಂದ್ಮೇಲೆ ಅದನ್ನ ಹೆಂಗ್ ಶೂಟ್ ಮಾಡ್ಬೋದು ಈ ತರ ಡಿಸ್ಕಸ್ ಮಾಡಿ ಒಂದು ಟೀಮ್ ವರ್ಕ್ ತರ ಮಾಡ್ತೀವಿ.
0: ಓಕೆ, ಈಗ ಒಂದು ಕಥೆಯ ಒಂದು ಮೊದಲ ಐಡಿಯಾ ಬರುತ್ತೆ, ಇದ್ರ ಬಗ್ಗೆ ಸ್ಟೋರಿ ಮಾಡ್ಬೇಕು ಅಂತ ಹೇಳಿ, ಅದು ಇಂಟ್ರೆಸ್ಟಿಂಗ್, ಅದು ನಿಮ್ಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತಾ, ಅಥವಾ ಫೈನಲ್ ಕಟ್ ನೋಡೋ ಕ್ಷಣ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರತ್ತೆ?
1: ಇದು ತುಂಬಾ ಡಿಫಿಕಲ್ಟ್ ಕ್ವೆಶ್ಚನ್. ಕತೆ ಬಂದ್ರೆ ಒಂದು ಉತ್ಸಾಹ ಬರುತ್ತೆ, ನನಗೆ ತುಂಬಾ ಒಳ್ಳೆ ಕಥೆ ಸಿಕ್ಕಿದೆ ಇದಕ್ಕೆ ಸಿನಿಮಾ ಮಾಡೋಣ ಈಗ ಅಂತ ಒಂದು ಉತ್ಸಾಹ ಖಂಡಿತ ಬರುತ್ತೆ. ಬಟ್ ಉತ್ಸಾಹ ಬಂದ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗ್ರೌಂಡ್ ವರ್ಕ್ ಇರುತ್ತೆ, ರಿಸರ್ಚ್ ವರ್ಕ್ ಇರುತ್ತೆ, ಎಕ್ಸಿಕ್ಯೂಷನ್ ಮಾಡೋದಿರುತ್ತೆ. ಸೊ ಅದೆಲ್ಲ ಮಾಡಿದ್ಮೇಲೆ ಫೈನಲ್ ಔಟ್ಪುಟ್ ಏನ್ ನೋಡ್ತೀವಿ ಅದ್ರಲ್ಲಾಗೋ ಸಂತೋಷ ಏನಿರುತ್ತೆ ಅದು ಅದಕ್ಕೆ ವರ್ಡ್ಸ್ ಇಲ್ಲ ಹೇಳಕ್ಕೆ. ಹೌದು,
0: ಇಂಟ್ರೆಸ್ಟಿಂಗ್.
1: ಆಮೇಲೆ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಂಡ್ ರಿಸಲ್ಟ್ ಅನ್ನೋದಕ್ಕಿಂತ ಅದು ರಿಲೀಸ್ ಆಗತ್ತಲ್ಲ ಆಗಾಗೋ ಸಂತೋಷ ಅದು ನೆಕ್ಸ್ಟ್ ಲೆವೆಲ್ ಆಗುತ್ತೆ.
0: ಆಂಗ್ಸೈಟಿ ಕೂಡ ಇರತ್ತಲ್ಲ.
1: ಹೌದು,
0: ಹೆಂಗ್ ತಗೋತಾರೆ.
1: ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಂ ಏನಿದೆ, ಒಂದು 9 ವರ್ಷದ ಮಗು ಪರ್ಸ್ಪೆಕ್ಟಿವ್ ಇಂದ ತೆಗೆದಿರೋ ಫಿಲಂ ಅದು. ಅದು ಚಿಲ್ಡ್ರನ್ಸ್ ಫಿಲಂ ಕ್ಯಾಟಗರಿಗೆ ಬರುತ್ತೆ, ಇಟ್ಸ್ ಫುಲ್ ಲೆಂತ್ ಫೀಚರ್ ಫಿಲಂ. ಸೊ ಈ 9 ವರ್ಷದ ಮಗಳು ಅವರ ಅಪ್ಪ ಸೋಲ್ಜರ್ ಆಗಿರ್ತಾನೆ, ಹೆಂಗೆ ಅಪ್ಪನ್ನ ಮಿಸ್ ಮಾಡ್ಕೋತಾಳೆ. 9 ವರ್ಷದ ಮಗಳು ಸೋಲ್ಜರ್ ಅಂದ್ರೆ ಏನು ಅವಳಿಗೆ, ಫಾರ್ ಎ 9-year-old ಗರ್ಲ್ ಹರ್ ಪರ್ಸ್ಪೆಕ್ಟಿವ್ ಇಸ್ ಡಿಫ್ರೆಂಟ್. ಬರ್ತ್ಡೇ ದಿನ ಅಪ್ಪ ಜೊತೆ ಇಲ್ಲ, ಏನೋ ಪ್ರಾಬ್ಲಮ್ ಆಯ್ತು ಅಪ್ಪ ಇಲ್ಲ, ಸ್ಕೂಲ್ ಅಲ್ಲಿ ಏನೋ ಟೀಚರ್ ಬೈದ್ರು ಅಪ್ಪ ಇಲ್ಲ,
0: ಪೇರೆಂಟ್ಸ್ ಅಪ್ಪ ಬರುವ.
1: ಹೌದು,
0: ಆ ತರ ಫೀಲಿಂಗ್ಸ್.
1: ಯಾವ ಸಂದರ್ಭದಲ್ಲೂ ಅಪ್ಪ ಜೊತೆ ಇಲ್ಲ, ಬೇರೆಯವರೆಲ್ಲ ನೋಡಿದ್ರೆ ಓ ಅಪ್ಪ ಸೋಲ್ಜರ್ ಅಂತಿದ್ದಾರೆ, ಇಲ್ಲಿಲ್ಲ. ಸೊ ಅವಳಿಗೆ ಆ ಭಾವನೆಯಿಂದ ಒಂದು ಟ್ರಾನ್ಸ್ಫಾರ್ಮೇಶನ್, ಅಪ್ಪನ ಕೆಲಸದ ಮೇಲೆ ಹೆಮ್ಮೆ ಹೇಗ್ ಬರುತ್ತೆ. ಸೊ ಆ ಜರ್ನಿನೇ ಜರ್ನಿ ಆಫ್ ಬೆಳ್ಳಿ, ಅವಳ ಫುಲ್ ಲೈಫ್ ಜರ್ನಿ ತರ ಅದು.
0: ಓಕೆ, ನಿಮ್ಮ ಚಿತ್ರಗಳು ನಿಮ್ಮಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ತಂದಿದೆ, ಮತ್ತೆ ನೀವೊಂದು ಫಿಲ್ಮ್ ಮಾಡುವಾಗ ನನ್ನ ಪ್ರೇಕ್ಷಕನಲ್ಲಿ ಈ ತರದ ಚೇಂಜ್ ಆಗ್ಬೇಕು, ಬದಲಾವಣೆ ಉಂಟಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಫಿಲ್ಮ್ ಮಾಡ್ತೀರಾ?
1: ಈ ಫೀಲ್ಡ್ ನಂಗೆ ತುಂಬಾ ಕಲ್ಸಿದೆ, ಪ್ರತಿ ದಿನ ಕಲಿಯೋ ದಿನ. ಆಮೇಲೆ ಪ್ರತಿ ವ್ಯಕ್ತಿ, ಒಬ್ರು ಲೈಟ್ ಮೆನ್ ಆಗಿರ್ಬೋದು, ಒಬ್ರು ಮೇಕಪ್ ಮೆನ್ ಆಗಿರ್ಬೋದು, ಒಬ್ರು ಆರ್ಟಿಸ್ಟ್ ಆಗಿರ್ಬೋದು, ಒಬ್ರು ಟೆಕ್ನಿಕಲ್ ಟೀಮ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಂದ ಕಲಿಯಕ್ಕೆ ತುಂಬಾ ಇರುತ್ತೆ. ಸೊ ಈ ಫೀಲ್ಡ್ ನಿಮ್ಗೆ ತುಂಬಾ ಡೌನ್ ಟು ಅರ್ತ್ ಮಾಡುತ್ತೆ, ಒಂದು ತುಂಬಾ ಹಂಬಲ್ ಆಗಿ ಹೇಗೆ ನೀವು ನಡ್ಕೋಬೇಕು ಅನ್ನೋದು ತುಂಬಾ ಚೆನ್ನಾಗಿ ಕಲ್ಸುತ್ತೆ ಈ ಫೀಲ್ಡ್, ಅದೊಂದು ನಾ ತಿಳ್ಕೊಂಡಿದ್ದೀನಿ. ಆಮೇಲೆ ಎಲ್ಲಾರ ಜೊತೆ ಒಂದು ಟೀಮ್ ವರ್ಕ್ ಮಾಡಿದಾಗ ಈಚ್ ಡೇ ಯು ಗ್ರೋ ಆಸ್ ಅ ಪರ್ಸನ್. So it's the biggest contribution from this field what I've got. Every day is a learning day.
0: It contributes for personal growth.
1: Personal growth, ಹೌದು. ಎಲ್ಲರಿಂದನು ಕಲಿಯಕ್ಕೇನು ಒಂದು ಸಿಗುತ್ತೆ ನಿಮಗೆ.
0: ಮತ್ತೆ ನೀವು ಪ್ರೇಕ್ಷಕನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ?
1: ಈಗ ಒಂದ್ ಫಿಲಂ ಅಂದ್ರೆ ಏನೋ ಒಂದ್ ಮೆಸೇಜ್ ಇರುತ್ತೆ, ನಾವು ಡೈರೆಕ್ಟ್ ಆಗಿ ಮೆಸೇಜ್ ಹೇಳಿದ್ರು ಒಂದ್ ಕಥೆನಲ್ಲಿ ಒಂದ್ ಮೆಸೇಜ್ ಇರುತ್ತೆ, ಆ ಮೆಸೇಜ್ ತಿಳ್ಕೊಂಡು ಒಂದು ಸೋಷಿಯಲ್ ಚೇಂಜಸ್ ತಂದ್ರೆ ಅದೊಂದು ಸಂತೋಷ, ಇನ್ನೊಂದು ಅವ್ರ ಎಂಟರ್ಟೈನ್ಮೆಂಟ್ ಖಂಡಿತ ಇದೆ ಫಿಲಮ್.
0: ಓಕೆ, ನೀವು ಸರ್ಕಾರಿ ಡಾಕ್ಯುಮೆಂಟರಿಗಳನ್ನ ಮಾಡಿದ್ದೀರಾ, ಆಯ್ತಾ? ಬಟ್ ಏನಂದ್ರೆ ಇಲ್ಲಿ ಸರ್ಕಾರಿ ಡಾಕ್ಯುಮೆಂಟರಿಗಳನ್ನ ಮಾಡುವಾಗ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮಾಹಿತಿ ಆಧಾರಿತವಾಗಿರುತ್ತೆ ಡಾಕ್ಯುಮೆಂಟರಿಗಳು. ಸೊ ವೆರ್ ಆಸ್ ನೀವು ಒಂದು ಫಿಲ್ಮ್ ಮಾಡುವಾಗ ಅದರಲ್ಲಿ ಭಾವನೆಗಳು, ಇಮೋಷನ್ಗಳನ್ನ ತುಂಬೇಕಾಗತ್ತೆ, ಬಟ್ ಸರ್ಕಾರಿ ಡಾಕ್ಯುಮೆಂಟರಿಗಳು ನೋಡಕ್ಕೂ ಒಂದು ಇಮೋಷನ್ಸ್ ಬೇಕು, ಇಮೋಷನಲಿ ಕನೆಕ್ಟ್ ಆಗ್ಬೇಕು ಪ್ರೇಕ್ಷಕರು. ಅದರಲ್ಲಿ ನೀವು ಹೇಗೆ ಭಾವನೆಗಳನ್ನ ತುಂಬುತ್ತೀರಾ?
1: ಈಗ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಒಂದು ಹಿಸ್ಟ್ರಿ ಕನೆಕ್ಟೆಡ್ ಇರುತ್ತೆ, ಆ ಹಿಸ್ಟ್ರಿನಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಕನೆಕ್ಟೆಡ್ ಆಗಿರ್ತಾರೆ, ಮತ್ತೆ ಒಂದು ಭಾವನೆ ಕೂಡ ಕನೆಕ್ಟೆಡ್ ಆಗಿರುತ್ತೆ. ಸೊ ಸ್ಕ್ರಿಪ್ಟ್ ಮಾಡೋವಾಗ್ಲೇನೆ ಆ ಭಾವನೆ ಮತ್ತೆ ಆ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನ ತಗೊಂಡು ಸ್ಕ್ರಿಪ್ಟ್ ಮಾಡಿ ಜನಕ್ಕೆ ಇವತ್ತು ಯಾವ ತರ ಕನೆಕ್ಟ್ ಆಗ್ತಾರೆ ಅದನ್ನ ನೋಡಿ ಮಾಡಿದ್ರೆ ಜನ ಖಂಡಿತ ಕನೆಕ್ಟ್ ಆಗ್ತಾರೆ. ಅದು ಎಮೋಷನಲ್ ಕನೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದು ಡಾಕ್ಯುಮೆಂಟ್ರಿ ಆಗ್ಲಿ ಫೀಚರ್ ಫಿಲ್ಮ್ ಆಗ್ಲಿ.
0: ಸೊ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ?
1: ಖಂಡಿತ.
0: ಅನೆಕ್ಡೋಟಲ್ ರೆಫರೆನ್ಸಸ್, ಮತ್ತೆ ಸ್ಟಾಟಿಸ್ಟಿಕ್ಸ್ ಅಂಡ್ ಇಮೋಷನಲ್ ಕನೆಕ್ಟ್ ನ ಬ್ಯಾಲೆನ್ಸ್ ಮಾಡಿ.
1: ಡೆಫಿನೆಟ್ಲಿ ಯೆಸ್.
0: ಓಕೆ, ಒಂದ್ ಪ್ಲೇಸ್ ಅಲ್ಲಿ ಶೂಟ್ ಮಾಡ್ತಿದ್ದೀರಾ, ದೇವಸ್ಥಾನ ಇರ್ಬೋದು, ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಅಥವಾ ಒಂದ್ ಇನ್ಸ್ಟಿಟ್ಯೂಷನ್ ಇರ್ಬೋದು,
1: ಓಕೆ,
0: ಆಯ್ತಾ? ಆಗ ಶೂಟ್ ಮಾಡ್ತಿರುವಾಗ ಒಂದ್ ನಿಮಿಷ ಪಾಸ್ ತಗೊಂಡು ಆ ಎನ್ವಿರಾನ್ಮೆಂಟ್ ನ ಒಂದು ಎಂಜಾಯ್ ಮಾಡಿದ ಕ್ಷಣ ಇದೆಯಾ? ಯಾಕಂದ್ರೆ ನೀವು ಡೈರೆಕ್ಟರ್, ಲೈಕ್ ಯುವರ್ ವರ್ಕ್ ವಿಲ್ ಬಿ ಲೈಕ್ ಜಸ್ಟ್ ಫೋಕಸ್ಡ್ ಆನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಬ್ಬ ವ್ಯಕ್ತಿನ ಡೈರೆಕ್ಟ್ ಮಾಡೋದು, ಒಂದು ಪ್ಲೇಸ್ ನ ಶೂಟ್ ಮಾಡುವಾಗ ಇದನ್ನ ಫೋಕಸ್ ಮಾಡಿ, ಅದನ್ನ ತೆಗೀರಿ, ಈ ಆಂಗಲ್ ಇಂದ ತೆಗೀರಿ ಅಂತ ಹೇಳ್ತೀರಾ. ಬಟ್ ನೋ, ಲೆಟ್ ಮೀ ಸ್ಟಾಪ್ ದಿ ಶೂಟ್ ಅಂಡ್ ಲುಕ್ ಇನ್ ಟು ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆರ್ ಸೀನ್ ಅನ್ನೋ ಅಂದಿರೋ ಕ್ಷಣ ಇದೆಯಾ ಯಾವ್ದಾದ್ರು?
1: ನೋಡಿ, ನೀವು ಈ ಕ್ವೆಶನ್ ಕೇಳ್ತಿದ್ದಾಗಲೇ ನಂಗೊಂದು ಸ್ಮೈಲ್ ಬರ್ತಾ ಇದೆ.
0: ಓಕೆ,
1: ಯಾಕೆ ಅಂದ್ರೆ ನಾನು ನಂದು ಒಂದೊಂದ್ ಪ್ರಾಜೆಕ್ಟ್ ನು ಒಂದ್ ಜರ್ನಿ ತರ ನೋಡ್ತೀನಿ. ಐ ಲವ್ ಟ್ರಾವೆಲಿಂಗ್. ಸೊ ನಾನು ಒಂದೊಂದ್ ಪ್ರಾಜೆಕ್ಟ್ ಒಂದು ಟ್ರಾವೆಲ್ ತರಾನೇ ಟ್ರೀಟ್ ಮಾಡ್ತೀನಿ.
0: ಓಕೆ,
1: ಸೊ ನಾನು ಶೂಟ್ ಮಾಡುವಾಗ ಶೂಟ್ ನ ನಿಲ್ಸಿ ನೋಡಲ್ಲ, ಶೂಟ್ ಮುಂಚೆ ಶೂಟ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಖಂಡಿತ ಜಾಗನ ಕಣ್ಣು ತುಂಬಾ ನೋಡ್ತೀನಿ.
0: ಓಕೆ,
1: ಆಮೇಲೆ ಒಂದು ಹೊಸ ಜಾಗ ನೋಡಿದ ಸಂತೋಷ ಆಗುತ್ತೆ, ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗ್ಬೋದು, ಒಂದು ದೇವಸ್ಥಾನನೇ ಆಗ್ಬೋದು, ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು. ಸೊ ಎಷ್ಟು ಚೆನ್ನಾಗಿ ಅದು ಡೆವಲಪ್ ಮಾಡಿದ್ದಾರೆ, ಅಲ್ಲಿದ ಏನು ಅವರ ಸ್ಟ್ರಾಟಜೀಸ್ ಇದೆ, ಯಾವ ತರ ನಡೆಸ್ತಿದ್ದಾರೆ ಒಂದ್ ಸಂಸ್ಥೆನ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗತ್ತೆ ನಂಗೆ. ಸೊ ಐ ಕಾಲ್ ಮೈ ಎವ್ರಿ ಪ್ರಾಜೆಕ್ಟ್ ಆಸ್ ಮೈ ಜರ್ನಿ.
0: ಓಕೆ, ಈಗ ವಾಸ್ತವ ಆಧಾರಿತ ಡಾಕ್ಯುಮೆಂಟರಿಗಳು ಮತ್ತೆ ಕಲ್ಪನೆ ಫೀಚರ್ ಫಿಲ್ಮ್ಗಳು, ನಿಮ್ಗೆ ಯಾವ್ದು ಜಾಸ್ತಿ ಸವಾಲನ್ನ ಒಡ್ಡುವಂಥವು?
1: ಒಂದು ಕಲ್ಪನೆಯಿಂದ ಸೃಷ್ಟಿಸಿ ಮಾಡಿರೋ ಫೀಚರ್ ಫಿಲ್ಮು ಯಾವಾಗಲೂ ಜಾಸ್ತಿ ಚಾಲೆಂಜಿಂಗ್ ಇರುತ್ತೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿ ತೆರೆ ಮೇಲೆ ತರೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹೋಗಿರುತ್ತೆ. ಒಂದು 2 ಇಯರ್ಸ್ ಆಗತ್ತೆ ಒಂದು ಫೀಚರ್ ಫಿಲಮ್, ನಾರ್ಮಲ್ ಸಿಂಪಲ್ ಫೀಚರ್ ಫಿಲಮ್ಗೆ. ಹಿಸ್ಟಾರಿಕಲ್ ಫಿಲಮ್ಸ್ ಎಲ್ಲ ಆದ್ರೆ ರಿಸರ್ಚ್ 2 ಇಯರ್ಸ್ ಆಗತ್ತೆ ಒಂದೊಂದ್ಸಲಿ. ಸೊ ಆತರ ತುಂಬಾ ವರ್ಕ್ ನಥಿಂಗ್ ಶುಡ್ ಗೋ ರಾಂಗ್. ಹಾಗಂತ ನಾನು ನಿಮ್ಗೆ ಡಾಕ್ಯುಮೆಂಟರಿ ಫಿಲಮ್ಸ್ ಅಲ್ಲಿ ಕಮ್ಮಿ ಎಫರ್ಟ್ ಆಗತ್ತೆ ಅಂತ ಹೇಳಲ್ಲ, ಬಟ್ ಎಸ್ ಟೈಮ್ ಸ್ಪ್ಯಾನ್ ಕಮ್ಮಿ ಆಗತ್ತೆ ಮಾಡೋದು. ಬಟ್ ಕ್ರಿಯೇಟಿವ್ ಆಸ್ಪೆಕ್ಟ್ ಅಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಏನ್ ಎಫರ್ಟ್ ಇದಕ್ಕೆ ಹಾಕ್ತಿವಿ ಅದಕ್ಕೂ ಅದೇ ಹಾಕ್ತಿವಿ.
0: ಓಕೆ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ ಅದೇ ಅದು ಟೈಮ್ ಬಂದಿಲ್ಲಪ್ಪ ಇನ್ನು ನಾನು ಅದನ್ನ ಏನು ಇನಿಶಿಯೇಟ್ ಮಾಡಕ್ಕೆ ಲಾಂಚ್ ಮಾಡಕ್ಕೆ ಅಂದ್ಕೊಂಡಿರೋ ಏನಾದ್ರೂ ಕಥೆ ಇದೆಯಾ?
1: ಹೌದು, ಒಂದು ತುಂಬಾ ಒಳ್ಳೆ ಕಥೆ ಇದೆ ನನ್ನ ಹತ್ರ.
0: ರಿವೀಲ್ ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ.
1: ಅದು ನಾನು ಈಗಿನ ಜನರೇಷನ್ಗೆ ತುಂಬಾ ಹತ್ತಿರವಾಗಿರೋ ಕತೆ ಅಂತ ಹೇಳ್ಬೋದು. ಸೊ ಈಗಿನ ಜನರೇಷನ್ ಅಲ್ಲಿ ಎಲ್ಲರೂ ದೇ ಟ್ರೈ ಟು ಫಿಟ್ ಇನ್, ಮಾಡರ್ನೈಸೇಷನ್ ಜೊತೆ ಫಿಟ್ ಇನ್ ಆಗಕ್ ಟ್ರೈ ಮಾಡ್ತಾರೆ. ದೇ ಲೂಸ್ ದೇರ್ ಓನ್ ಐಡೆಂಟಿಟಿ, ಅಸ್ತಿತ್ವ ಕಳ್ಕೊಳ್ದೇನೆ ಫಿಟ್ ಇನ್ ಆಗೋ ಕಾನ್ಸೆಪ್ಟ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಕಥೆ. ಇದಕ್ಕಿಂತ ಹೆಚ್ಚಿಗೆ ನಾ ಹೇಳಲ್ಲ ಈಗ್ಲೇನೆ. ಸೊ ಬಟ್ ಈಗಿನ ಜನರೇಷನ್, ಈಗಿನ ಟೀನೇಜರ್ಸ್, ಈಗಿನ ಯೂತ್ಗೆ ತುಂಬಾನೇ ಕ್ಲೋಸ್ ಆಗಿ ಕನೆಕ್ಟ್ ಆಗುವಂತ ಕಥೆ ಇದು. ಒಂದು ತುಂಬಾ ಒಳ್ಳೆ ಕಥೆ ಇಟ್ಕೊಂಡಿದ್ದೀನಿ, ಸೊ ಇಷ್ಟರಲ್ಲೇ ಮಾಡ್ತೀನಿ.
0: ಒಂದು ಕಥೆಯನ್ನ ಬರೆದು ಎಕ್ಸಿಕ್ಯೂಟ್ ಮಾಡಿ ಅದು ತೆರೆ ಮೇಲೆ ಬರೋ ತನಕ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ. ಈಸ್ ಅ ಕಮರ್ಷಿಯಲ್ ಆಂಗಲ್ ಟು ಅ ಫಿಲ್ಮ್ ಇಸ್ ಇಂಪಾರ್ಟೆಂಟ್ ಟು ಯು?
1: ಐ ವುಡ್ ಸೇ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದಟ್ ಇಸ್ ಹೌ ದ ಪ್ರೊಡ್ಯೂಸರ್ ವುಡ್ ಸರ್ವೈವ್.
0: ನೀವು ಪ್ರೊಡ್ಯೂಸರ್ ಕೂಡ?
1: ಪ್ರೊಡ್ಯೂಸರ್ ಕೂಡ ಆಗಿದ್ದೀನಿ. ಈವನ್ ನಾನು ಬರೀ ಡೈರೆಕ್ಟ್ ಮಾಡಿದಾಗ್ಲೂ ಕೂಡ ಪ್ರೊಡ್ಯೂಸರ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದ್ರು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಕಮರ್ಷಿಯಲ್ ಆಂಗಲ್ ವರ್ಕ್ಔಟ್ ಆಗಬೇಕು ಅಂತ. ಸೊ ಯಾರೇ ಪ್ರೊಡ್ಯೂಸರ್ ಆಗ್ಲಿ, ಈಗ ನಂದು ಜರ್ನಿ ಆಫ್ ಬೆಳ್ಳಿ ಅನ್ನೋ ಫಿಲಮ್ ಮಾಡಿದ್ದೀನಿ, ಅದಕ್ಕೆ ಪ್ರೊಡ್ಯೂಸರ್ ಮಹೇಂದ್ರ ಕುಮಾರ್ ಅಂತ ಇದಾರೆ, ಅವರು ಮಂಗಳೂರು ಅವರು. ಅವ್ರ ಬ್ಯಾನರ್, ಫೀನಿಕ್ಸ್ ಫಿಲಮ್ ಬ್ಯಾನರ್ ಅಲ್ಲೇ ಈ ಫಿಲಮ್ ಮಾಡಿರೋದು ನಾನು. ಸೊ ಒಬ್ರು ಕತೆ ಹೇಳಿದ್ಮೇಲೆ ಒಂದು ಕಮರ್ಷಿಯಲ್ ಆಂಗಲ್ ಅವರು ನೋಡೇ ನೋಡ್ತಾರೆ. ಆಮೇಲೆ ಆಸ್ ಎ ಪ್ರೊಡ್ಯೂಸರ್ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಎ ಡೈರೆಕ್ಟರ್ ನಾವು ಅದನ್ನ ಕೇಟರ್ ಮಾಡಿದ್ರೆ ಅವಾಗ ಆ ಪ್ರಾಡಕ್ಟ್ ಏನು ಔಟ್ಪುಟ್ ಏನ್ ವ್ಯಾಲ್ಯೂ ಬೇಕು ಅದು ಬರಲ್ಲ.
0: ಅಟ್ ಲೀಸ್ಟ್ ನಮ್ಮ ಎಫರ್ಟ್ಗೆ ಒಂದು ರೆಕಗ್ನಿಷನ್.
1: ಹೌದು,
0: ಒನ್ ಆರ್ ದಿ ಅದರ್ ವೇ ಬಂದ್ರೆ ಚೆನ್ನಾಗಿರುತ್ತೆ.
1: ಹೌದು
0: ಅಲ್ವಾ? ನಿಮ್ಮ ಕಥೆಗಳಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಜರ್ನಿ ಆಫ್ ಬೆಳ್ಳಿಗೆನೆ ಎಲ್ಲಾ ಸುಮಾರು ಕ್ಯಾಟಗರಿಗಳಲ್ಲಿ ನಾಮಿನೇಟ್ ಕೂಡ ಆಗಿದೆ ಆ ಫಿಲ್ಮ್. ಮತ್ತೆ ನಿಮ್ಗೆ ವೈಯಕ್ತಿಕವಾಗಿನೂ ಪ್ರಶಸ್ತಿಗಳು ಬಂದಿದೆ. ಸೊ ಅವಾರ್ಡ್ಗಳಿಗಿಂತ ಹೆಚ್ಚು ಖುಷಿ ಕೊಟ್ಟಿರೋ ಏನಾದ್ರೂ ಪ್ರಶಂಸೆ ಮಾತುಗಳು, ಪ್ರತಿಕ್ರಿಯೆಗಳು ಏನಾದ್ರೂ ನೆನಪಿಗೆ ಬರ್ತಿದ್ಯಾ?
1: ನಾನೊಬ್ರು ಡಾಕ್ಟರ್ ಸುಚರಿತಾ ಅಂತ ಇದ್ದಾರೆ. ಸೊ ಅವ್ರಿಗೆ ನಾನು ಒಂದು ಫಿಲಮ್ ಮಾಡಿಕೊಟ್ಟಿದ್ದೆ. ಇಟ್ಸ್ ಅಬೌಟ್ ಹರ್ ಲೈಫ್, ಹರ್ ಜರ್ನಿ, ಶಿ ಈಸ್ ಇನ್ ಟು ಹೀಲಿಂಗ್ ಅಂಡ್ ಆಲ್ ದಟ್. ಸೊ ಮಾಡಿಕೊಟ್ಟಿದ್ದೆ. ಅದು ತುಂಬ ಚೆನ್ನಾಗಿ ಮೂಡ್ ಬಂತದು ಆ ಪ್ರಾಜೆಕ್ಟು. ಸೊ ಅವಾಗ ಅವರ ಬಾಯಿಂದ ಕೆಲವು ವರ್ಡ್ಸ್ ಹೇಳಿದ್ರು, ಗೌರಿ ಹ್ಯಾಸ್ ಕ್ರಿಯೇಟೆಡ್ ಸಚ್ ವಂಡರ್ಫುಲ್ ಪ್ರಾಡಕ್ಟ್, ಶಿ ಹ್ಯಾಸ್ ಗಿವನ್ ಲೈಫ್ ಟು ವಾಟ್ ಐ ಡೂ ಅಂತ. ಸೊ ಪ್ರಶಸ್ತಿ ಎಲ್ಲ ಖುಷಿ ಕೊಡತ್ತೆ, ಬಟ್ ಅವ್ರು ಹೇಳಿದ ಮಾತುಗಳು ತುಂಬ ಮನ್ಸಿಗೆ ಮುಟ್ಟಿದೆ.
0: ಓಕೆ, ಈಗ ರೀಲ್ಸ್ ಯುಗ ಮೇಡಮ್, ಎಲ್ಲದು ಅಟೆನ್ಷನ್ ಸ್ಪ್ಯಾನು ಕಡಿಮೆ ಆಗಿದೆ ಎಲ್ರದ್ದು. ಅಂಡ್ ಎಲ್ರು ಕ್ವಿಕ್ ಆಗಿ ಒಂದು ಸಬ್ಜೆಕ್ಟ್ ನ ಗ್ರಾಸ್ಪ್ ಮಾಡಕ್ ನೋಡ್ತಾರೆ, ಅದೇ ಒಂದು 5 ಮಿನಿಟ್ಸ್ ಅಲ್ಲಿ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು ಅಂತ ಅನ್ಕೋತಾರೆ. ಸೊ ಈ ಯುಗದಲ್ಲೂ ದೀರ್ಘ ಕಥೆಗಳು ಎಷ್ಟು ಪ್ರಸ್ತುತ, ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿಮ್ಗೆ?
1: ರೀಲ್ಸು ಈಗ ನೀವು ಟೈಮ್ ಮಧ್ಯೆ ಟೈಮ್ ಸಿಕ್ಕಿದ್ರೆ ಜಸ್ಟ್ ಬ್ರೌಸ್ ಮಾಡ್ಬೇಕಂದ್ರೆ ನೀವು ರೀಲ್ಸ್ ನ ಬ್ರೌಸ್ ಮಾಡ್ಬೋದು. ಒಂಥರ ಬಿಂಜ್ ವಾಚಿಂಗ್ ಅಂತಾರಲ್ಲ, ಆ ಟೈಪ್ ಬರುತ್ತೆ ರೀಲ್ಸು. ಬಟ್ ಇನ್ ಡೆಪ್ತ್ ನೀವು ಒಂದು ಕಥೆನಲ್ಲಿ ಮುಳುಗಿ ಅದು ಆ ಜಾಗದಲ್ಲಿ ನೀವು ಇರೋ ಫೀಲ್ ಮಾಡ್ಬೇಕಾದ್ರೆ ಒಂದು ಇನ್ ಡೆಪ್ತ್ ಬಿಲ್ಡ್ ಆಗಿರೋ ಕಥೆ ಒಂದು ಫಿಲಮ್ಮೇ ಆಗ್ಬೇಕಾಗತ್ತೆ. ಇವತ್ತು ಕೂಡ ಜನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಕ್ ಇಷ್ಟಪಡ್ತಾರೆ. ಅದು ಸ್ಟ್ಯಾಂಡ್ ಅಲೋನ್ ಥಿಯೇಟರ್ಸ್ ಆಗ್ಲಿ, PVR ಸ್ಕ್ರೀನ್ಸ್ ಆಗ್ಲಿ, ಯಾವುದೇ ಆಗ್ಲಿ, ಅಲ್ಲಿ ಕೂತು ನೋಡಿದಾಗ ಒಂದೇನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆ ಕಥೆಯಲ್ಲಿ ನೀವ್ ಹೆಂಗೆ ಒಂದು ಪಾತ್ರ ಜೊತೆ ಅಟ್ಯಾಚ್ ಆಗ್ತೀರಾ, ಆ ಕಥೆಯಲ್ಲಿ ನೀವ್ ಹೆಂಗೆ ಟ್ರಾವೆಲ್ ಮಾಡ್ತೀರಾ, ಅದು ರೀಲ್ಸ್ ಮಾಡಕ್ಕಾಗಲ್ಲ.
0: ಅಂಡ್ ಸಿನಿಮಾ ರಂಗಕ್ಕೆ ಬರೋದಿಕ್ಕೆ ತುಂಬಾ ಜನ ಯುವಕ ಯುವತಿಯರು ಕನ್ಸ್ ಕಾಣ್ತಿರ್ತಾರೆ.
1: ಹೌದು,
0: ನಟನೆ ಇರಬಹುದು ಅಥವಾ ಡೈರೆಕ್ಷನ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು. ಸೊ ಅವರಿಗೆ ನಿಮ್ಮ ಕಿವಿ ಮಾತೇನು? ಸೊ ಇದ್ರಲ್ಲಿ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ, ನೀವು ನಿಮ್ಗೆ ಬಂದಿರೋ ಸವಾಲುಗಳು ಅದನ್ನ ಯುವ ಜನರು ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು, ಅಂಡ್ ಹೇಗೆ ಬೇಸಿಕ್ ಪ್ರಿಪರೇಷನ್ ಇರಬೇಕು ಅವ್ರದ್ದು. ತುಂಬಾ ಪ್ಯಾಷನೇಟ್ ಆಗಿರೋರಿಗೆ ಈ ಸಲಹೆಗಳು ವರ್ಕ್ ಆಗತ್ತೆ ಅನ್ಸುತ್ತೆ ಮೇಡಮ್. ಸೊ ಹೇಳಿ.
1: ಸೊ ಈ ಸಿನಿಮಾ ರಂಗದಲ್ಲಿ ಮುಂದೆ ಬರಬೇಕು ಅನ್ನೋರಿಗೆ ಫಸ್ಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕಂಪ್ಲೀಟ್ ಫಿಲಮ್ ಮೇಕಿಂಗ್ ಪ್ರೋಸೆಸ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ.
0: ಓಕೆ,
1: ಒಂದ್ ಕತೆ ಇದನ್ನ ಶೂಟ್ ಮಾಡಿ ಎಡಿಟ್ ಮಾಡ್ಬಿಡ್ತೀನಿ ಅನ್ನೋ ಒಂದು ಅರ್ಜೆನ್ಸಿನಲ್ಲಿ ಹೋಗ್ಬಿಡಿ. ಎಂಡ್ ಟು ಎಂಡ್ ಪ್ರಾಸೆಸ್, ನೀವು ಫಿಲಮ್ ಮಾಡಾದ್ಮೇಲೆ ಏನಾಗತ್ತೆ, ನೀವು ಮಾಡಿರೋ ಫಿಲಮ್ನ ಹೆಂಗೆ ನೀವು ಜನಕ್ಕೆ ತಲುಪಿಸ್ಬೋದು, ಅದನ್ನ ಎಂಡ್ ಟು ಎಂಡ್ ಫಸ್ಟ್ ತಿಳ್ಕೊಳ್ಳೋದು, ಶಾರ್ಟ್ ಫಿಲಮ್ ಆಗಲಿ ಫೀಚರ್ ಫಿಲಮ್ ಆಗಲಿ ಯಾವುದೇ ಆಗಲಿ ತಿಳ್ಕೊಂಡ್ಮೇಲೆ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಅಲ್ಲಿ ವರ್ಕ್ ಮಾಡಿ, ಅದು ಮಾಡ್ಬೇಕಾದ್ರೆ ನಾನು ಏನೇನ್ ಮಾಡ್ಬೇಕೀಗ ಅಂತ. ಅದಾದ್ಮೇಲೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸುಮಾರು ಟೈಮ್ ಕೊಡಿ. ಪ್ರೀ ಪ್ರೊಡಕ್ಷನ್ ಆದ್ಮೇಲೆ ಒಂದೊಂದೇ ಸ್ಟೆಪ್ ತಿಳ್ಕೊಂಡು ಆ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ.
0: ಅಂದ್ರೆ ಲೈಕ್ ಅವರಿಗೆ ಒಂದು ಬೇಸಿಕ್ ನಾಲೆಜ್ ಇರೋದು ಮುಖ್ಯ ಅಂತ ಹೇಳ್ತೀರಾ ನೀವು?
1: ಹೌದು, ಬೇಸಿಕ್ ನಾಲೆಜ್ ಬೇಕಾಗತ್ತೆ. ಒಂದು ಸ್ಕ್ರಿಪ್ಟಿಂಗ್ ನಾಲೆಜ್ ಆಗ್ಲಿ, ಒಂದ್ ಸ್ಕ್ರೀನ್ ಪ್ಲೇ ಆಗ್ಲಿ, ಸ್ಕ್ರೀನ್ ಪ್ಲೇ ಯಾವ ಪ್ಯಾಟರ್ನ್ ಅಲ್ಲಿ ಇರಬೇಕು, ಆಮೇಲೆ ಯಾರಿಗ್ ಮಾಡ್ತಿದಾರೆ, ಆಡಿಯನ್ಸ್ ಯಾರು, ಅವ್ರಿಗೆ ಮುಟ್ಟತ್ತಾಕತ್ತೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ಟೋರಿ ಪ್ರಿಪರೇಷನ್ ಮಾಡ್ಬೇಕು.
0: ಸೊ ಕನಿಷ್ ಎಷ್ಟು ವರ್ಷ ಅವರು ಇದಕ್ಕೆ ಎಫರ್ಟ್ ಹಾಕ್ಬೇಕಾಗತ್ತೆ? ಎಫರ್ಟ್ ಅಂದ್ರೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಎಫರ್ಟ್ಸ್ ಆರ್ ಆನ್ ಗೋಯಿಂಗ್ ಪ್ರಾಸೆಸ್.
1: ಇವತ್ತಿಗೂ ಕಲಿತಿದ್ದೀನಿ ಹಂಗೆ.
0: ಸೊ ಬಟ್ ಒಂದು ಸೆಟಪ್ ಮಾಡಕ್ಕೆ ನಾನೊಂದು ಫುಲ್ ಟೈಮ್ ಡೈರೆಕ್ಷನ್ ಮಾಡ್ಬೇಕು, ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಒಂದ್ ಎಷ್ಟು ಸಮಯ ಅವರು ಡೆಡಿಕೇಟ್ ಮಾಡ್ಬೇಕಾಗತ್ತೆ
1: ಕಲಿಯೋದಕ್ಕೆ? ಅಂದ್ರೆ ಬೇಸಿಕ್ಸ್ ಕಲಿಯಕ್ಕೆ ಒಂದ್ 2 ವರ್ಷ ಅವರು ಬೇಸಿಕ್ಸ್ ಕಲ್ತು, ಯಾರು ತಿಳಿದವ್ರ ಹತ್ರ ಅಥವಾ ಕಾಲೇಜಸ್ ಅಲ್ಲಿ ಬೇಸಿಕ್ಸ್ ಕಲ್ತು ಬಿಟ್ಟು ಯಾವ್ದಾದ್ರು ಪ್ರೊಡಕ್ಷನ್ ಟೀಮ್ ಜೊತೆ ಆನ್ ಫೀಲ್ಡ್ ಆನ್ ಗ್ರೌಂಡ್ ವರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ನಾಗಭರಣ ಸರ್ ಜೊತೆ ಅವ್ರ ಸೀರಿಯಲ್ ವರ್ಕ್ ಮಾಡಿದ್ದೆ, ಆ ತರ ಎಲ್ಲೋ ಒಂದ್ ಕಡೆ ಅಟ್ಯಾಚ್ ಆಗಿ ವರ್ಕ್ ಮಾಡಿದಾಗ ಅಲ್ಲಿ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ. ಆಮೇಲೆ ನಿಮ್ಗೆ ಗ್ರೌಂಡ್ ರಿಯಾಲಿಟೀಸ್ ಗೊತ್ತಾಗತ್ತೆ, ಆಕ್ಚುಲ್ ಪ್ರಾಕ್ಟಿಕಲ್ ಚಾಲೆಂಜಸ್ ಏನ್ ಬರುತ್ತೆ ಗೊತ್ತಾಗತ್ತೆ. ಅದು ನೀವು ಓದಿದ್ರೆ ಜಸ್ಟ್ ಕಾಲೇಜ್ ಮಾಡಿದ್ರೆ ಸಿಗೋಲ್ಲ ಆ ನಾಲೆಜ್.
0: ಓಕೆ ಓಕೆ, ಸೊ ಪ್ರಾಕ್ಟಿಕಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್,
1: ವೆರಿ ಇಂಪಾರ್ಟೆಂಟ್.
0: ಜಸ್ಟ್ ಲೈಕ್ ಬುಕ್ ಓದಿಯೋ ನಾನು ನೆಕ್ಸ್ಟ್ ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಆನ್ ಹ್ಯಾಂಡ್ ಪ್ರಾಕ್ಟೀಸ್ ಬೇಕಾಗುತ್ತೆ.
1: ಬೇಕೇ ಆಗುತ್ತೆ.
0: ಓಕೆ ಗೌರಿ ಅವರೇ, ನೀವು ಈ ತರ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದ್ರು ಸವಾಲುಗಳು ಎದುರಾಗಿದೆಯಾ? ಲೈಕ್ ಡಿಫಿಕಲ್ಟ್ ಅನ್ಸಿತ್ತು, ಈ ವರ್ಕ್ ಡಿಫಿಕಲ್ಟ್ ಆಗಿದೆ, ಅಥವಾ ಕೋಆರ್ಡಿನೇಷನ್ ವಿತ್ ದ ಟೀಮ್ ಇಸ್ ಡಿಫಿಕಲ್ಟ್, ಅಥವಾ ಕಥೆ ಹೆಣಿಯೋದು ಡಿಫಿಕಲ್ಟ್, ಆತರ ಏನಾದ್ರೂ ಸವಾಲುಗಳು ಇದ್ವಾ?
1: ಎಲ್ಲಾ ಸ್ಟೇಜಸ್ ಅಲ್ಲೂ ಒಂದ್ ಲೆವೆಲ್ ಆಫ್ ಡಿಫಿಕಲ್ಟಿ ಅಂತ ಅನ್ಸುತ್ತೆ, ನೀವು ಡಿಫಿಕಲ್ಟಿ ಅಂತ ತಗೊಂಡ್ರೆ ಅದನ್ನೇ ಒಂದು ಎಸ್ ಚಾಲೆಂಜ್, ಐ ಹ್ಯಾವ್ ಟು ಡೂ ದಿಸ್, ಇದನ್ ಹೌ ಬೆಸ್ಟ್ ಕೆನ್ ಐ ಎಕ್ಸಿಕ್ಯೂಟ್, ಹೌ ಬೆಸ್ಟ್ ಕೆನ್ ಐ ಕೋಆರ್ಡಿನೇಟ್ ಅಂತ ಬಂದ್ರೆ ಡಿಫಿಕಲ್ಟ್ ಅನ್ಸಲ್ಲ, ವೇ ಫಾರ್ವರ್ಡ್ ಅನ್ಸುತ್ತೆ.
0: ಓಕೆ,
1: ಸೊ ಅದ್ ನೀವ್ ಹೆಂಗೆ ಪರ್ಸೀವ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.
0: ಸೊ ಮೋಸ್ಟ್ ಆಫ್ ದಿ ಟೈಮ್ ನೀವು ಮನೆಗಿಂತ ಹೊರಗಡೆ ಇನ್ ಫೀಲ್ಡ್ ಇರೋದೇ ಜಾಸ್ತಿ ಅನ್ಸುತ್ತಲ್ವಾ?
1: ಹೌದು, ಶೂಟ್ಸ್ ಇದ್ದಾಗೆಲ್ಲ ಹೊರಗಡೆ ಇರ್ತೀನಿ, ಸ್ಟುಡಿಯೋದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ಹಂಗಂತ ಮನೇಲೂ ಇರ್ತೀನಿ, ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ತೀನಿ, ಐ ಡಿವೈಡ್ ಮೈ ಟೈಮ್ ಅಕಾರ್ಡಿಂಗ್ಲಿ.
0: ಓಕೆ, ಗೌರಿ ಅವರು ಹುಡ್ಕೊಂಡು ಹೋಗ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ.
1: ನಂದು 2 ಪ್ರಾಜೆಕ್ಟ್ ಇದೆ ನೆಕ್ಸ್ಟ್ ಯೋಚನೆ ಮಾಡ್ತಿರೋದು. ಒಂದು ನಾನು ನಿಮ್ಗೆ ಹೇಳಿದೆ, ಫಿಟ್ಟಿಂಗ್ ಇನ್ ಟು ದ ಮಾಡರ್ನ್ ಸೊಸೈಟಿ, ಒಬ್ಬ ಮನುಷ್ಯ ಹೆಂಗೆ ಫಿಟ್ ಆಗಕ್ಕೆ ಟ್ರೈ ಮಾಡ್ತಾನೆ ಅಂಡ್ ಹೌ ಹಿ ಚೇಂಜಸ್ ಲೂಸಿಂಗ್ ಹಿಸ್ ಐಡೆಂಟಿಟಿ ಅಂತ, ಅದೊಂದು ಪ್ರಾಜೆಕ್ಟ್ ಇದೆ ನಂದು. ಇಟ್ಸ್ ಅ ಫೀಚರ್ ಫಿಲಮ್ ಪ್ರಾಜೆಕ್ಟ್.
0: ಓಕೆ,
1: ಅದಲ್ಲದೆ ಒಂದು ಮ್ಯೂಸಿಕಲ್ ಆಲ್ಬಮ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದು ಇಷ್ಟರಲ್ಲಿ ಈಗ ಅಲಕ್ ಅನ್ನೋ ಮ್ಯೂಸಿಕಲ್ ಆಲ್ಬಮ್ ಮಾಡಿದ್ದೆ ನಾನು, ಇಬ್ರು ಮ್ಯೂಸಿಕ್ ಕಂಪೋಸರ್ಸ್ ದೇಬುಲಿನಾ ಘೋಷ್ ಅಂತ ಮತ್ತೆ ಇನ್ನೊಬ್ರು ಸೌರವ್ ದೇ ಅಂತ, ತುಂಬಾ ಸಪೋರ್ಟ್ ಮಾಡಿ ಮಾಡಿದ್ರು. ಸೊ ಅವ್ರ ಜೊತೆನೆ ಇನ್ನೊಂದು ಮ್ಯೂಸಿಕಲ್ ಆಲ್ಬಮ್ ತರ ಮಾಡ್ಬೇಕು ಅಂತಿದ್ದೀನಿ ನಾನು.
0: ಓಕೆ,
1: ಸೊ ಅದ್ರ ಮೇಲೂ ವರ್ಕ್ ಮಾಡ್ತೇನೆ, ಕಾನ್ಸೆಪ್ಟ್ ಬೇಸ್ಡ್ ಆಲ್ಬಮ್.
0: ಓಕೆ ಗೌರಿ ಅವರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಅದರ ಹಿಂದಿರುವ ಇಮೋಷನಲ್ ಕನೆಕ್ಟ್ ಇರ್ಬೋದು ಅಥವಾ ಶ್ರಮ ಇರ್ಬೋದು, ಅದು ಎಷ್ಟು ದೊಡ್ಡದು ಅಂತ ಅರ್ಥ ಆಗತ್ತೆ. ಮತ್ತೆ ಹಲವಾರು ಜನ ಸಿನಿಮಾ ಪ್ರೊಡಕ್ಷನ್, ಸಿನಿಮಾ ಡೈರೆಕ್ಷನ್ ಕನ್ಸು ಕಾಣ್ತಿರೋ ಹೆಣ್ಮಕ್ಳಿಗೂ ಕೂಡ ನಿಮ್ಮ ಮಾತುಗಳು ಸ್ಫೂರ್ತಿ. ಇವತ್ತೇನು ನೀವು ಮಾತಾಡಿದ್ದೀರಾ ಅದು. ಸೊ ಒಂದು ಸುಂದರ ಕಥೆಯನ್ನ ಅಷ್ಟೇ ಸುಂದರವಾಗಿ ತೆರೆಯ ಮೇಲೆ ತಂದಿರುವ ನಿಮ್ಮ ಧೈರ್ಯ ಮತ್ತೆ ಸೃಜನಶೀಲತೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ, ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಂಡೀವರ್ಸ್.
1: ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಮೈ ಪ್ಲೆಜರ್ ಬೀಂಗ್ ಹಿಯರ್ ಅಂಡ್ ಸ್ಪೀಕಿಂಗ್ ಹಿಯರ್ ವಿತ್ ಯು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು.
0: ಕೇಳುಗರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಂಭಾಷಣೆಯಲ್ಲಿ ಭಾಗಿಯಾದವರು ಪ್ರತಿಭಾವಂತ ನಿರ್ದೇಶಕಿ, ದಿ ಜರ್ನಿ ಆಫ್ ಬೆಳ್ಳಿ ಮೂಲಕ ಸಿನಿ ಪ್ರೇಕ್ಷಕನ ಗಮನ ಸೆಳೆದಿರುವ ನಿರ್ದೇಶಕಿ ಗೌರಿ ಶ್ರೀನಿವಾಸ್ ಅವರು.

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ ₹50,000 ಸಹಾಯ ಸಿಗುತ್ತೆ.
7: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೇ, ಇದುವರೆಗೂ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 5:30 ಯುವ ವಾಣಿ ಕಾರ್ಯಕ್ರಮದಲ್ಲಿ ಮಸ್ಕಿಯ ವಿದ್ಯಾನಿಕೇತನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಇನ್ನು 6:21 ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಡನೆ ಸಂದರ್ಶನ ಬಿತ್ತರಗೊಳ್ಳಲಿದೆ. ಇನ್ನು 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾಷಣದಲ್ಲಿ ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇನ್ನು 9:15 ಭಾವಗೀತೆಗಳನ್ನು ಕೇಳಲಿದ್ರಿ. 10:00 to 11:05 ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12 ಗಂಟೆಯಾಗಿ 35 ನಿಮಿಷವಾಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ.

0: ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನ್ ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆ

0: ದಲ್ಲಿ ಏಟ್ ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್, ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಹಾಗೆ ರೆಸ್ಪೆಕ್ಟ್ ಮಾಡ್ತಾ ಇರೋದು.
1: ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏ ತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತಃ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದರೆ ಫಿಸಿಷಿಯನ್ಸ್ ಸೆಕ್ಷನು, ಪೆಡಿಯಾಟ್ರಿಕ್ ಸೆಕ್ಷನು, ಗೈನಕೊಲಾಜಿಕಲ್ ಸೆಕ್ಷನು, ENT ಸೆಕ್ಷನು, ಮತ್ತು ಟಾಕ್ಸಿಕಾಲಜಿ ಸೆಕ್ಷನು, ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್ ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದು ಯಾಕೆಂದರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂಥ ವಸ್ತುವಾಗಿದ್ದರೆ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂದರೆ, ಹಾಗಾದರೆ ಶಲ್ಯ ಅಂದರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂಥದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ, ಅಂದರೆ ವಾಂತಿ ಬರಿಸಿ, ಭೇದಿ ಮಾಡಿಸಿ ಇತ್ಯಾದಿಗಳಿಂದ, ಅಥವಾ ಅಭ್ಯಂಗ, ಎಣ್ಣೆ ಇತ್ಯಾದಿ ಮಾಡಿದರೆ ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು, ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ, ಮುಳ್ಳು ಇದ್ದಾಗೆ ನಮ್ಮ ಶರೀರದೊಳಗಡೆ. ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನು ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ. ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ, ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ. ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡಿನಲ್ಲಿ ಒಂದು ಕತ್ತರಿಸುವುದು, ಮತ್ತೆ ಓಪನ್ ಮಾಡುವುದು, ತೆಗೆಯುವುದು, ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂಥದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು, ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಆ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ, ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ.
2: ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರದಲ್ಲಿ ಭಿನ್ನತೆಗಳನ್ನು ಕಾಣಬಹುದು?
1: ಅಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವುದಾ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ. ಆದ್ರೇನು, ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ, ಇವನ್ನ ಮೂಡಗರ್ಭದ ಬಗ್ಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡಿಯೋಡಿನಲ್ಲಿ ಅಲ್ಸರಿನ ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯವನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳು ಇಲ್ಲವ. ಈಗಾಗಲೇ ನಾನು ಹೇಳಿದ ಹಾಗೆ, ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು, ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರಕರ್ಮ ಅನ್ನುವಂಥದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ, ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ.
2: ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ?
0: ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನೆಸ್ಥೀಶಿಯಾ ಆಗಿ ಒಂದು ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದು ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರೋದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರೋದು ಬೈಸ್ಟ್ಯಾಂಡರ್, ಅವರು ತುಂಬಾ ಸ್ಟ್ರಾಂಗ್ ಇರಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್

0: ಹೀಗೆ ಎಲ್ಲ ಮಾಡ್ತಾ ಇತ್ತು.
1: ಸ್ನಿಗ್ಧ ಸ್ಥಿರ ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ ಇತ್ತು. ಇದು ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ಡೆಪ್ಪುಲ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯಾ ಇಲ್ಲ ಏನೂ ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು ಎನಸ್ಟೀಶಿಯಾ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು ಈಗಾಗಲೇ ಡಾಕ್ಟರ್ ಅತೀರ್ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ನಲ್ಲಿ ಸ್ಟೇಜ್ಗಳಿದೆ. ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ ಬೀಳ್ತಾನೆ ಅಂತೇಳಿ ನಾವು ಗೊತ್ತದ ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜ್ಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಅನಸ್ಥಿಸಿ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಎಲೋಪತಿಯಲ್ಲಿ ಸಹ ಬೇರೆ ಯಾವ ಅನಸ್ಟೀಶಿಯಗಳು ಇರಲಿಲ್ಲ, ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನಸ್ಟೀಶಿಯದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ, ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ. ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ, ಆದರೆ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನಸ್ಟೀಶಿಯಾ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ವಿ, ಆಪರೇಷನ್ ಆದಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು. ಆ ಸಂಜೀವಿನಿ ಕಲ್ಪವನ್ನು ಮೂಸಿ ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ. ಹೀಗೆ ಅರಿವಳಿಕೆ ಅನ್ನುವಂಥದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅರಿವಳಿಕೆ ಇತ್ತು, ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು, ಮತ್ತು ಗಟ್ಟಿಯಾಗಿ ನಾಲ್ಕು ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ ಅದರ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ ನಮ್ಮ ಇದರಲ್ಲಿ ಎಲೋಪತಿಯಲ್ಲಿರುವಾಗ. ಮೂಲವ್ಯಾಧಿಗೆ ಎಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂಥದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡುವುದಾದ್ರೆ ಅಡ್ಡ ಮಲಗಿಸುವುದು, ಕಾಲಿನದ್ದು ಮಾಡುವುದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು
2: ಡಾಕ್ಟರ್. ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು?
0: ಅಣುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅನುಶಸ್ತ್ರ ಅನುಪಶ್ಚಾತ್ ಇಲ್ಲಿ ಅನುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೀಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಧ ಅಂತ ರಕ್ತ ಮೋಕ್ಷಣದು ಡಿಫ್ರೆಂಟ್ ವೆರೈಟಿ, ಅದು ಸಿರಾವ್ಯಧದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೀನ್ ಹಾಗೆ ಎಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆ ತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಇಂತು ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದ್ದು ಡಿಸೀಸಸ್, ಅದಕ್ಕೆಲ್ಲನು ಇದು ಜಲೋಕಾವಚರಣ ತುಂಬಾ ಎಫೆಕ್ಟ್ ಉಂಟು.
1: ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ. ಶಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ, ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿರು ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತಹದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋ ತೀಲೋ ಎಂಡೋತೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ಲೀಹಾದಿಂದ. ಆ ರೆಟಿಕ್ಯುಲೋ ಎಂಡೋತೀಲಿಯಂ ಆಕ್ಟಿವೇಷನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ, ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ ಒಂದು ಲೋಟ ವಿಷ ಮತ್ತು ಒಂದು ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ ಹಾಕ್ತಾ ಹಾಕ್ತಾ ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತೇಳಿ. ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವೇನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವ, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಅಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತ ಒಂದು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗಿಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನು ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ ನಮ್ಮ ಪ್ರಕಾರ ಆಯುರ್ವೇದ ಪ್ರಕಾರ. ಆ ರಕ್ತವನ್ನು ತೆಗೆದು ಆಗುವಾಗಲೇ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ. ಒಂದು ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 gram ಹೆಚ್ಚಾಗ್ತದೆ, ನಾನು ನೋಡಿದ್ದೇನೆ ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲ ವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲ ವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ 1/2 ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ, ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬೋದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರ್ಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬೋದು.
2: ಈಗ ಶಲ್ಯತಂತ್ರ ಅಂದ್ರೆ ಅದನ್ನು ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ?
1: ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ, ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನುಂ ಇಯರ್ತಿ ಇತಿ ಧನ್ವಂತರಿ ಅಂತೇಳಿ, ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತಹ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಿಂದಲೇ ಶಲ್ಯತಂತ್ರ ಅಂದ್ರೆ ಏನು, ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಬೇರೆ ಈಗ ಔಷಧಿ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ. ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ, ಎಲ್ಲ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುವುದಾದ್ರೆ, ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ ಶಸ್ತ್ರಕರ್ಮದಲ್ಲಿ ಸಹ, ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುವುದಿರ್ಬೋದು, ಕೆರಸುವುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು. ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ, ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರ್ಬೋದು, ಸೀವನ ಅಂತೇಳಿ ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಆಯ್ತು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕ ಬಹಳ ಹತ್ರ ಇದೆ. ಅದು ಬಿಟ್ಟು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ, ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ, ಆಳದಿಂದ ಮಾಡುವಂತಹ ಹೊಲಿಗೆ ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆಯೇ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, ಎರಡು ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸ್ಲಿಕ್ಕೆ ಹೋದ್ರೆ ಪುನಃ ಒಂದು ಟಾಪಿಕ್ ಆಗ್ತದೆ.
2: ಈ ಫಿಸ್ತೂಲ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಡಾಕ್ಟರ್?
1: ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ, ವೇದನಾ ರಹಿತವಾಗಿ 2 ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ. ಮೂಲವ್ಯಾಧಿಯ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು, ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್. ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ, ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು, ಆವಾಗ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣ ಮಾಡ್ತದೆ. ಆದ್ರೆ ಮಾಡುವುದು ಅನೆಸ್ಥೀಸಿಯ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುದು, ಪುರ ಇತ್ಯಾದಿಗಳಾದಾಗ ಅದು ಒಡೆದ್ರೆ ಮುಂದಕ್ಕೆ ಅದು ಒಳಗಿನಿಂದ ಒಂದು ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟುಲೆಕ್ಟಮಿ ಅಂತ ಇದೆ, ಅದನ್ನು ಸೀಲಿ ಆಪರೇಷನ್ ಮಾಡುದು, ಅದು ಆಯುರ್ವೇದದಲ್ಲೂ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ, ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂತಹದ್ದು, ಈಗ WHO ದವರು ಸಹ ಅದನ್ನು ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು. ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾದ ಹಾಗೆ. ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂಥ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ. ಅದು ಸಹ ಏನು ತುಂಬ ತೊಂದರೆ ಕೊಡ್ತದೆ, ಕೀವಾಗ್ತದೆ, ಕೂರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿಬಿಡ್ತೇವೆ, ಕತ್ತರಿಸಿ ಓಪನ್ ಮಾಡಿ ಬಿಡುವಂಥದ್ದು ಕ್ರಮ. ಈಗ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರಸೂತ್ರವನ್ನು ಹಾಕ್ತೇವೆ. ಕ್ಷಾರಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ ವಾರ ವಾರ ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ, ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ. ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟ್ಯುಲಕ್ಕೂ ಇದೇ ಕೆಲಸ, ಫಿಸ್ಟ್ಯುಲ ಪಿಲೋನೈಡ ಸೈನಸ್ಗೂ ಇದೇ ಕ್ಷಾರಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರಸೂತ್ರವನ್ನು ಎಳೆದು ಕಟ್ಟಿದರೆ ಒಂದು ವಾರದಲ್ಲಿ ಬೀಳ್ತದೆ. ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂಥ ಒಂದು ವಿಭಾಗ ಆಗಿದೆ ಅದು. ಯಾಕಂದರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿದೆ, ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ಥರ ಇದ್ದಾಗ ಈ ಕ್ಷಾರಸೂತ್ರ ಕ್ಷಾರಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ ಸೇಫ್. ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ, ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಹೇಳಬಹುದು.
2: ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ?
1: ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಓಪನ್ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದೆ ಅದನ್ನೇ, ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು, ಇದು ಒಂದಾದ್ರೆ. ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಆ ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂಥದ್ದು ರಕ್ತ ಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತ ಮೋಕ್ಷಣ. ನಾನು ಆಗಿದೆ ಅದೇ ರಕ್ತ ಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡುವುದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತಹ ಸಂದರ್ಭ ಬರ್ತದಲ್ಲ, ಅಲ್ಲಲ್ಲಿ ಉರುಟು ಉರುಟಾಗಿ ಬೀಳುದು, ಇಂದ್ರಲುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರು ಇದಕ್ಕೆ, ಬ್ಲೇಡಿನಲ್ಲಿ ಹತ್ರ ಹತ್ರ ಹತ್ರ ಹತ್ರ ಚುಚ್ಚುವುದು, ರಕ್ತ ಬರಿಸುವುದು. ಹಾಗೆ ಇನ್ನೊಂದು ಕಪ್ಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು, ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಲಿಂಗ್ ಆ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವುದು, ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂಥದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದರೆ ಗೋವಿನ ಶೃಂಗದಿಂದ ಮಾಡುವಂಥದ್ದು. ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ, ಘಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ಥರ ಒಳಗೆ ಒಂದು ದೀಪ ಇಡುವುದು, ಒಂದು ಘಂಟಾಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಆರ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆ, ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು ಶೃಂಗದಲ್ಲಿ. ಹಾಗೆ ಗೋಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯಿರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು ಹಿಂದಕ್ಕೆ, ನಿರ್ವಾತ ಮಾಡುವುದು, ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡುವುದು ಕಡಿಮೆ. ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ, ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು. ಅಂದರೆ ಪ್ರಥಮ ಔಷಧಿ, ಶೋಧನ, ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು
2: ಡಾಕ್ಟರ್. ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆ ಪ್ರಕಾರ?
1: ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ ಒಂದು ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ, ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ, ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂಥ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ

0: ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು ಅಗತ್ಯ ಎಲ್ಲ ಕಡೆ ಆಗೋದಿಲ್ಲ ಅದು ಕೆಲವರು. ಇಲ್ಲೇ ಇದ್ದರೆ ಅವನಿಗೆ ಸಣ್ಣ ವಾಕಿಂಗನ್ನು ದಿನ ಬಿಟ್ಟು ಒಂದು 2 ದಿವಸ ಆದಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳೋದು, ಹೀಗೆ ಹೇಳುವಂಥದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತು ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ. ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂಥದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಟ್, ಅದಕ್ಕೆ ನಾವು ಭಾಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಅಂದ್ರೆ ಔಷಧಿಯ ಮೂಲಕವೇ ಆಯುರ್ವೇದದ ಹೇಳಿದ ಡಯಾಬಿಟಿಸ್ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಿಗಳನ್ನು ಕ್ಷಾರದ ಜತೆಗೆ ಸೇರಿಸಿ, ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು, ಆಂಟಿಬಯೋಟಿಕ್ ಮತ್ತು ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದದ ಹಿರಿಮೆ ಅಂತ ಹೇಳ್ಬೋದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ ಮೇಲೆ ಸಹ. ಒಮ್ಮೆ ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ, ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ.
1: ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ, ಡಾಕ್ಟರ್ ಆತಿರ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೇಗಳಗುಳಿ. ಇಷ್ಟೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ನಿಮಗೂ ಧನ್ಯವಾದ.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರ ಹಾಗೂ ಡಾಕ್ಟರ್ ಸುರೇಶ್ ನಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ. ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರಶ್ಚಂದ್ರ ರಾನಡೆ ಅವರು.
1: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚುತ್ತಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಒಂದು ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆಯ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಬಸ್, ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೇದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹಧನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬ್ಯುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯುಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಈ ಟ್ರಕ್ಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೆಯದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಎರಡನೇದಾಗಿ, ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನು ಉತ್ತೇಜಿಸ್ತಕ್ಕಂಥದ್ದು. ಮೂರನೇದಾಗಿ, ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸ್ತಕ್ಕಂಥದ್ದು. ನಾಲ್ಕನೇದಾಗಿ, ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಐದನೇದಾಗಿ, ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸ್ತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ, ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ, ನಾವೆಲ್ಲರೂ ಕೇಳಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂಥೇಳಿ, ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟತಕ್ಕಂಥದ್ದು. ಎಂಟನೇದಾಗಿ, PME ಡ್ರೈವ್ ಡಿಜಿಟಲ್ ವೋಚರ್ ಮೂಲಕ ವಿದ್ಯುತ್ ಖರೀದಿಯನ್ನು ಸುಲಭಗೊಳಿಸಿ ಗ್ರಾಹಕರಿಗೆ ಸಹಾಯಧನ ಪ್ರಯೋಜನವನ್ನು ತಕ್ಷಣವೇ ತಲುಪಿಸುವಂತೆ ಮಾಡ್ತಕ್ಕಂಥದ್ದು. ಇನ್ನು ಒಂಬತ್ತನೇದಾಗಿ, ಸಾರಿಗೆ ಕ್ಷೇತ್ರದಲ್ಲಿ ಇಂಗಾಲದ ಹೆಜ್ಜೆಯ ಗುರುತುಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡ್ತಕ್ಕಂಥದ್ದು. ಹತ್ತನೇದಾಗಿ, ಭಾರತವನ್ನು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು. ಇನ್ನು ಹನ್ನೊಂದನೆಯದಾಗಿ, ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸ್ತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ

0: ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆ ಅಡಿ ಈ ವಾಹನಗಳ ಖರೀದಿಗಾಗಿ 5 ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ದ್ವಿಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟ್ರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMeDrive ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡೀಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMeDrive ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದನ್ನು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದರೆ PMeDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMeDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥದ್ದು ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಈ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಈಗ ಸಮಯ 1:10 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. ಮೂರು ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ

0: ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನಾ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮಾನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜೈಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟ್ರಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100+ ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಬೇವು ಬೆಲ್ಲ ಚಿತ್ರದ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ಚಂದ್ರಿಕಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸರೇಖಾ ಅವರದು.

0: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ರಾಜೇಶ್ ಅವರ ಧ್ವನಿಯಲ್ಲಿ ಆಂಧ್ರ ಹೆಂಡತಿ ಚಿತ್ರದ ಗೀತೆ.

0: ಮಾಡೋಣ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದಿರಿ. ಈಗ ಸಮಯ ಸರಿಯಾಗಿ 1:30. ಚೈತ್ರವನ್ನ ಕಾರ್ಯಕ್ರಮ ಕೇಳುವಿರಿ. ಮೊದಲಿಗೆ ಒಂದು ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24

0: ಎರಡನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
1: ಪಾರ್ಥನು ವರ್ತಿಸಿದ ರೀತಿಯನ್ನು, ಮಾಡಿದ ಪ್ರಮಾದವನ್ನು, ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತಾ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತರಿಸಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು, ಅಂತಹ ಪಾಪಿಗಳು ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ.

ಅಂಥವನ ಮನಸ್ಸಿನಲ್ಲಿ ಪಾಪ ಪ್ರಜ್ಞೆ ಯಾವ ರೀತಿಯಲ್ಲಿ ಕಾಡುತ್ತಿತ್ತೆಂದರೆ ಭೀಮನನ್ನು ಬಿಟ್ಟು ಈಗ ಕೃಷ್ಣನಲ್ಲಿ ಕೇಳುತ್ತಿದ್ದಾನೆ, ಶ್ರೀಕೃಷ್ಣ ಮುರಾರಿ, ಧರ್ಮದ್ರೋಹಿಗಳನ್ನು ಭಾಗವತ ವಿರೋಧಿಗಳನ್ನು ರಕ್ಷಿಸದೆ ಶಿಕ್ಷಿಸುವುದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಪರಮ ಭಕ್ತನು, ಪರಮ ಭಾಗವತೋತ್ತಮನು, ನಿನ್ನ ಸಖನು, ಹೆತ್ತ ತಂದೆಯೂ ಆದ ಪಾರ್ಥನನ್ನೇ ವಧಿಸಿದ ಈ ಪರಮ ಪಾಪಿಗೆ ಪ್ರಾಯಶ್ಚಿತ್ತವಾಗಬೇಡವೇ? ಅದಕ್ಕೆ ಅಂದು ರಾಹುವಿನ ಕತ್ತನ್ನು ಚಕ್ರದಿಂದ ಕತ್ತರಿಸಿದಂತೆ ನನ್ನ ಶಿರವನ್ನು ಸುದರ್ಶನದಿಂದ ಸಂಹರಿಸಿ ನನಗೆ ಮೋಕ್ಷ ಕರುಣಿಸು ಎಂದು ಕೃಷ್ಣನ ಕಾಲಿಗೆ ಕಣ್ಣೀರಿನ ಅಭಿಷೇಕ ಮಾಡಿದ ಚಿತ್ರಾಂಗದೆಯ ಪುತ್ರ.

ಮಹಾಸ್ಥಿತ ಪ್ರಜ್ಞನಾದ ಪುರುಷೋತ್ತಮನಾದ ಶ್ರೀಕೃಷ್ಣನಿಗೂ, ವಜ್ರ ಹೃದಯ ರುದ್ರಾವತಾರನಾದ ಭೀಮನಿಗೂ ಬಭ್ರುವಾಹನನ ಘೋರ ವಿಷಮ ಪರಿಸ್ಥಿತಿ ಕಂಡು ಮರುಕವಾಯಿತು. ಇಂತಹ ಸ್ಥಿತಿಯಲ್ಲಿಯೇ ಕುಂತಿಯನ್ನು ಕಂಡು ಆತನ ಮಗನನ್ನು ಕೊಂದ ಕಡು ಪಾಪಿ ಮೊಮ್ಮಗ ತಾನು ಎಂದು ಹೇಳಿಕೊಳ್ಳಲು ಪಾಪ ಪ್ರಜ್ಞೆ ಕಾಡುತ್ತಿದೆ ಎಂದು ಕುಂತಿಯನ್ನು ತಬ್ಬಿಕೊಂಡು ಕಣ್ಣೀರುಗರೆದ ಬಭ್ರುವಾಹನ ದೇವಕಿಯ ಶೋಧಿಯರ ಕಾಲಿಗೆ ರಗುತ್ತ, ಈ ಪಾಪಿಯನ್ನು ಆಶೀರ್ವದಿಸದಿರಿ, ನನಗೆ ಆಶೀರ್ವಾದ ಬೇಡ ಎಂದು ಭ್ರಮೆಯಿಂದ ಬಳಲಿದ. ಪಾರ್ಥನ ಪತ್ನಿಯರು ಎಂದರೆ ತನ್ನ ತಾಯಂದಿರಾದ ಚಿತ್ರಾಂಗದೆ ಉಲೂಪಿಯರನ್ನು ಸಮಾಧಾನಿಸಿ ಎಂದು ಮರುಗುತ್ತ ಭ್ರಮೆಯಿಂದ ಏನನ್ನೋ ನುಡಿಯತೊಡಗಿದ.

ಅಳುತ್ತಿರುವ ಉಲೂಪಿ ಚಿತ್ರಾಂಗದೆಯರು ಕುಂತಿಯನ್ನು ದೇವಕ್ಕೆ ಯಶೋದೆಯರನ್ನು ವಂದಿಸಿ ದುಃಖಾರ್ತರಾಗಿ ಕಣ್ಣೀರುಗರೆಯುತ್ತಾ, ನಾತ ದೃಷ್ಟ ನರನ ಪತ್ನಿಯರು ತಾವೆಂದು ಪತಿಯನ್ನು ಕಳೆದುಕೊಂಡ ವಿಧವೆಯರೆಂದು ಒಂದೇ ಸವನೆ ರೋಧಿಸುತ್ತಿರುವಾಗ ಕುಂತಿಯ ದುಃಖದ ಕಟ್ಟೆಯೊಡೆಯಿತು. ಕೌಂತೆಯನ ಕಳೆಬರಹದ ಮೇಲೆ ಬಿದ್ದು ದುಃಖದಿಂದ ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾಳೆ

ದೇವಕೀತನೆಯ, ಪಾರ್ಥನ ಪರಿಸ್ಥಿತಿಯನ್ನು ನೋಡು. ನಾನು ಮಧ್ಯಮ ಪಾಂಡವನನ್ನು ಕಳೆದುಕೊಂಡು ಅನಾಥಳಾಗಿದ್ದೇನೆ. ಪುತ್ರ ಶೋಕಂ ನಿರಂತರಂ, ಮಗನಿಲ್ಲದ ಶೋಕದ ಉರಿ ನನ್ನನ್ನು ಸುಡುತ್ತಲಿದೆ. ಕುರುಕ್ಷೇತ್ರ ಸಮರದಲ್ಲಿ ಪಾರ್ಥನು ರಥದ ಸಾರಥ್ಯವನ್ನು, ಅಷ್ಟೇ ಅಲ್ಲ ಪಾಂಡವರ ಜೀವನದ ಸಾರಥ್ಯವನ್ನು ವಹಿಸಿಕೊಂಡು ಪಾರ್ಥ ಸಾರಥ್ಯ ಎಂಬ ಅನ್ವರ್ಥದಲ್ಲಿ ನಮ್ಮನ್ನು ಪೊರೆದಿದ್ದೆ. ಆದರೆ ಇನ್ನು ಮುಂದೆ ಪಾರ್ಥನೆ ಇಲ್ಲದ ಮೇಲೆ ಯಾರಿಗೆ ಸಾರಥಿಯಾಗಿ ರಥವನ್ನು ಮುನ್ನಡೆಸುವೆ? ಪಾರ್ಥ ಸಾರಥ್ಯ ಎಂಬ ಹೆಸರನ್ನು ಉಳಿಸಿಕೊಳ್ಳುವೆಯಾ? ಈತನಳಿದ ಮೇಲೆ ತ್ರೈಲೋಕ್ಯ ವೀರನೆಂಬ ಬಿರುದು ಯಾರಿಗೆ ದಕ್ಕಿತು? ಗಾಂಡೀಯವನ್ನು ಹಿಡಿದು ಉಗ್ರ ಪ್ರತಾಪಿಯಾಗಿ ಶತ್ರುಗಳನ್ನು ದಮನ ಮಾಡುವವರಾರು? ಇನ್ನು ಧರ್ಮರಾಯನು ಯಾರನ್ನು ರಕ್ಷಣೆಗೆ ಕಳುಹುವನು? ತ್ರಿಕಾಲ ಜ್ಞಾನಿಯಾದ ನೀನೇ ಬಲ್ಲೆ ಎಂದು ಭಕ್ತಿಯಿಂದ ರೋದಿಸುತ್ತಾ ಹೇಳಿದಳು ಕುಂತಿ.

ಮತ್ತೆ ಇತ್ತ ನೋಡು, ಅತ್ತ ಮಗ ಇತ್ತ ಮೊಮ್ಮಗ, ಇಂತಹ ದುಃಖದ ಪ್ರಸಂಗ ಪ್ರಾಯಶಃ ಪ್ರಪಂಚದಲ್ಲಿ ಯಾರಿಗೂ ಬಂದಿರಲಿಕ್ಕೆ ಸಾಧ್ಯವಿಲ್ಲ. ಕರ್ಣನ ಮಗನಾದ ವೃಷಕೇತು ರಣಾಂಗಣದಲ್ಲಿ ಮಡಿದು ಬಿದ್ದಿದ್ದಾನೆ. ಈ ದುಃಖವನ್ನು ನಾನೆಂತೂ ಸೇರಿಸಲಿ? ದುರಂತ ನಾಯಕನಾದ ಕರ್ಣನ ಮರಣವನ್ನು ಕರ್ಣಜನ ಸಾಹಸ ಸಾಮರ್ಥ್ಯವನ್ನು ಕಂಡು ಮರೆಯಲು ಪ್ರಯತ್ನಿಸಿದೆ. ವೃಷಕೇತು ಪ್ರವರ್ಧಮಾನಕ್ಕೆ ಬರುತ್ತಿದ್ದಾನೆ. ಏನೇ ಇರಲಿ, ಸೂರ್ಯ ಸುತನ ಸುತನಲ್ಲವೇ? ಅತ್ಯಧಿಕ ಪರಾಕ್ರಮಿ ದಾನವೀರ ಶೂರ ಕರ್ಣನ ಮಗನಲ್ಲವೇ? ಆದರೆ ಈ ಸಂತಾನದ ಕುಡಿಯನ್ನು ಬಾಲಕನು ಕಡಿದು ಹಾಕಿದ ಮೇಲೆ ನಾನಿನ್ನು ಏನನ್ನು ಕಂಡು ದುಃಖವನ್ನು ಮರೆಯಲಿ ಎಂದು ಮಗ ಮೊಮ್ಮಗರಿಬ್ಬರ ಅಳಿಯವನ್ನು ನೆನೆಸಿ ಕುಂತಿ ಒಂದೇ ಸವನೆ ರೋಧಿಸುತ್ತಾಳೆ.

ಫಣಿರಾಜನು ಪಾತಾಳದಿಂದ ತನ್ನ ನಾಗ ಸಂಕುಲದೊಂದಿಗೆ ಮಣಿಯೊಂದಿಗೆ ಮಣಿಪುರ ಪ್ರವೇಶಿಸಿ ಮುಕುಂದನ ಬಳಿಗೆ ಬಂದು ಆತನನ್ನು ಗೌರವದಿಂದ ನಮಸ್ಕರಿಸಿ ಹೇಳುತ್ತಾನೆ, ಶ್ರೀಮನ್ನಾರಾಯಣನ ಅವತಾರ ನೀನು, ಸಮಸ್ತ ವಿಶ್ವವನ್ನೇ ಹಿಡಿತದಲ್ಲಿಟ್ಟುಕೊಂಡಿರುವೆ, ಅಣುರೇಣು ತೃಣಕಾಷ್ಟದಲ್ಲಿರುವ ನಿನಗೆ ಪ್ರಾರ್ಥನ ಪ್ರಾಣದಾನ ಅಸಾಧ್ಯವೇ? ಪರಮಾತ್ಮ, ಪಾಂಡವರ ಕುಟುಂಬ ಮಾತ್ರವಲ್ಲ ಸರ್ವರೂ ಸವ್ಯಸಾಚಿಗಾಗಿ ಮರುಗುತ್ತಿದ್ದಾರೆ, ದುಃಖಾರ್ತರಾಗಿದ್ದಾರೆ. ನಿನ್ನನ್ನು ನಂಬಿರುವ ಭಕ್ತರಿಗೆ ಎಂದಾದರೂ ದುಃಖ ಶೋಕ ಪಾಪ ಭಯಗಳಿರುತ್ತವೆಯೇ? ಭಯನಾಶಕ ನೀನಲ್ಲವೇ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದಿದೆ ಎಂದು ನಾಗರಾಜನು ನಂಬಿಕೆಯಿಂದ ನಾರಾಯಣನನ್ನು ವಿನಂತಿಸಿದ.

ನಾಗೇಂದ್ರನು ನಡೆದ ವರ್ತಮಾನವನ್ನು ನಾರಾಯಣನಿಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತಾ, ಮುಕುಂದ, ಮಣಿಪುರದ ಅರಸನು ಮಡಿದ ತಂದೆಯನ್ನು ವೃಷಕೇತುವನ್ನು ಬದುಕಿಸಲು ಅಸಾಧ್ಯ ಸಾಮರ್ಥ್ಯ ತೋರಿಸಿದ್ದಾನೆ. ಮಾತೆಯ ಮಾತಿನಂತೆ ಪಾತಾಳಕ್ಕೆ ಬಂದು ಮಣಿಯನ್ನು ಕೇಳಿ ನಿರಾಶನಾಗಿ ಸಕಲ ಸೇನೆ ಸಮೇತ ಸಮರ ಸಾರಿ ಸರ್ಪಲೋಕವನ್ನು ಸದೆ ಪಡೆದಿದ್ದಾನೆ. ಸವ್ಯಸಾಚಿಯ ಸುತನ ಪರಾಕ್ರಮಕ್ಕೆ ನಾವೆಲ್ಲ ಶರಣಾಗಿ ದಿವ್ಯ ಮಣಿಯೊಂದಿಗೆ ಆತನನ್ನು ಗೌರವಿಸಿ ನಿನ್ನನ್ನು ಕಾಣುತ್ತಿದ್ದೇವೆ. ಪಾರ್ಥನ ತಲೆಯನ್ನು ತಕ್ಷಣ ತರಿಸು. ನಿನಗೆ ಅರಿಯುವುದು ಅಸಾಧ್ಯವಾದುದು ವಿಶ್ವದಲ್ಲೇನಿದೆ? ಸರ್ವವು ಸುಖಾಂತ್ಯವಾಗುತ್ತದೆ. ಪಾರ್ಥನನ್ನು ಬದುಕಿಸು ದೇವಾ ಎಂದು ಕೇಳಿಕೊಳ್ಳುತ್ತಿದ್ದಾನೆ.

ನಮ್ಮೊಮ್ಮೆ ಶ್ರೀಕೃಷ್ಣನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅಳವು ಯಾರಿಗೂ ತಿಳಿಯದು. ಇಷ್ಟೆಲ್ಲ ಘಟನೆಗಳು ಸಂಭವಿಸಿದಾಗ ಕಪಟ ನಾಟಕ ಸೂತ್ರಧಾರಿ ಶ್ರೀಪತಿ ಸರ್ಪರಾಜನ ಮಾತನ್ನು ಕೇಳಿ ಕ್ರೋಧನೆಗೈಯುತ್ತಿರೋರೆಲ್ಲರನ್ನೂ ಆದೇಶಿಸಿ ತನ್ನ ಭಾಷೆಯನ್ನು ಪ್ರಕಟಪಡಿಸುತ್ತಿದ್ದಾನೆ. ನೈಷ್ಠಿಕ ಬ್ರಹ್ಮಚರ್ಯನ್ನು ನಾನು ನಿಷ್ಠೆಯಿಂದ ಪಾಲಿಸಿದ್ದು ನಿಜವಾದರೆ ಅದರ ಪುಣ್ಯದ ಪ್ರಭಾವದಿಂದ ಕಿರೀಟಿಯ ಶಿರವು ಎಲ್ಲೇ ಇದ್ದರೂ ಇಲ್ಲಿಗೆ ಬರಲಿ, ಮತ್ತು ಮೋಸದಿಂದ ಮಧ್ಯಮ ಪಾಂಡವನ ಶಿರವನ್ನು ಯಾರು ಅಪಹರಿಸಿಕೊಂಡು ಹೋಗಿದ್ದಾರೋ ಅವರ ಶಿರವು ತರೆಯಲ್ಪಟ್ಟು ನಾಶ ಹೊಂದಲಿ ಎಂದು ಆಜ್ಞೆ ಮಾಡಿದಾಗ ನೆರೆದವರೆಲ್ಲ ಸ್ತಂಭೀಭೂತರಾದರೂ ಸ್ತಬ್ಧರಾದರೂ ಎಲ್ಲರಲ್ಲೂ ಆಶಾಕಿರಣ ಮೂಡಿ ಬಂದಿತ್ತು.

0: ಮತ್ತೆ ವಿವರಣೆಯನ್ನು ಮುಂದುವರಿಸುತ್ತಾ, ಮಹಾರಾಜ, ಈ ಅದ್ಭುತ ಆಶ್ಚರ್ಯ ಬೇರೆಲ್ಲವೂ ನಡೆದಿರಲಿಕ್ಕಿಲ್ಲ. ಸ್ವಯಂಚಾಲಿತ ಸುದರ್ಶನ ಚಕ್ರವು ದುರ್ಬುದ್ಧಿ ದುಸ್ವಭಾವರೆಂಬ ಉರಗಗಳನ್ನು ತರಿದು ಹಾಕಿತು. ಸುದರ್ಶನ ಚಕ್ರ ಕೇವಲ ಆಯುಧವಲ್ಲ, ಶ್ರೀಕೃಷ್ಣನ ಮನದ ಇಂಗಿತವನ್ನೇ ಅರಿತು ಕಾರ್ಯ ಸಾಧಿಸುತ್ತದೆ. ಕಿರೀಟಿಯ ಶಿರವನ್ನು ತಂದು ಕೃಷ್ಣನಡೆಗೆ ನೀಡಿದಾಗ ಸರ್ವರು ಹರ್ಷೋದ್ಗಾರ ಮಾಡಿದರು. ನಾಗರಾಜನು ಭಗವಂತನಿಗೆ ಭಕ್ತನು ಭಕ್ತಿಯಿಂದ ಕಾಣಿಕೆಯನ್ನು ಅರ್ಪಿಸುವಂತೆ ಸಂಜೀವಕದ ಮಣಿಯನ್ನು ಸಮರ್ಪಿಸಿದನು. ಆಗ ಶ್ರೀಹರಿ ಕರ್ಣಸುತನನ್ನು ಕೌಂತೆಯನನ್ನು ಕರುಣೆಯಿಂದ ಕಂಡನು. ಮುಂದೆ
1: ತದನಂತರದೊಳೋ

ಅನಂತರ ಶ್ರೀಹರಿ ಕರ್ಣಸುತನಾದ ವೃಷಕೇತುವಿನ ರುಂಡ ಮುಂಡಗಳನ್ನು ಸೇರಿಸಿ ಸಂಜೀವಕದ ಮಣಿಯನ್ನು ಎದೆ ಮೇಲಿರುತ್ತಿದನು. ನಂತರ ನಾರಾಯಣನು ಸುಭದ್ರೆಯ ಪತಿಯಾದ ಸವ್ಯಸಾಚಿಯ ಶಿರವನ್ನು ದೇಹವನ್ನು ಒಂದುಗೂಡಿಸಿ ದಿವ್ಯವಾದ ಮಣಿಯನ್ನು ಸ್ಪರ್ಶಿಸಿ ಪರಮೇಶ್ವರನ ಕೃಪೆಯಿಂದ ಇವರಿರುವರೂ ಬದುಕಲಿ ಎಂದು ಪ್ರಾರ್ಥಿಸಿದ. ಪರಮೇಶ್ವರನ ಅನುಗ್ರಹದಿಂದ ಪಡೆದ ಮಣಿಯಲ್ಲವೇ, ಅದಕ್ಕೆ ಆ ರುದ್ರನ ಕೃಪೆ ಬೇಕಾಗುತ್ತದೆ. ಇಲ್ಲಿ ಹರಿಹರರಲ್ಲಿ ಯಾವ ಭೇದವೂ ಇಲ್ಲ ಎಂಬ ನೀತಿಯನ್ನು ನಾವು ಅರಿಯಬೇಕಾಗಿದೆ. ಸ್ಥಿತಿಕರ್ತನಿಗೆ ಲಯಕರ್ತನು ಸಹಕಾರಿಯಾಗಿರಲೇಬೇಕಲ್ಲವೇ. ಮಹಾಪರ್ವತದಂತೆ ಬಂದಪ್ಪಳಿಸಿದ ಅಪಾಯ ಆಘಾತವು ನಿವಾರಣೆಯಾಯಿತು.

ಸೃಷ್ಟಿ ಸ್ಥಿತಿ ಲಯ ಪ್ರಕೃತಿಯ ನಿಯಮಗಳು ಅಸಂಖ್ಯ ಕೋಟಿ ಜೀವಿಗಳು ಅಳಿಯುತ್ತಲೇ ಇರುತ್ತವೆ. ಆದರೆ ಪರಮೇಶ್ವರನ ಕೃಪೆಯಿದ್ದರೆ ಮಾತ್ರ ಬದುಕು ಸಾಧ್ಯ. ಪುರುಷನ ಪೌರುಷದಿಂದ ಎಲ್ಲವೂ ಸಾಧ್ಯವೆಂಬುದು ಭ್ರಾಂತಿ ಮತ್ತು ಮಿಥ್ಯೆ. ಪರಮೇಶ್ವರನ ಕೃಪೆಯಿಲ್ಲದೆ ಒಂದಣೂ ಕೂಡ ಅಲ್ಲಾಡದು. ನಾಲ್ಕು ಕಣ್ಣಾಲಿಗಳು ಮೆಲ್ಲನೆ ಅಲ್ಲಾಡತೊಡಗಿದವು. ದೇಹದಲ್ಲಿ ಚೈತನ್ಯ ಮೂಡಿತು. ಅರ್ಜುನ ಮತ್ತು ಋಷಕೇತು ಇಬ್ಬರು ನಿಧಾನವಾಗಿ ಕಣ್ಣು ತೆರೆಯತೊಡಗಿದರು. ಸರ್ವರೂ ತದೇಕ ಚಿತ್ತರಾಗಿ ವಿಸ್ಮಯವನ್ನು ವೀಕ್ಷಿಸುತ್ತಿದ್ದಾರೆ. ನಿದ್ದೆಯನ್ನು ತಿಳಿದದ್ದವರಂತೆ ವೀರರೀರ್ವರು ಮೈ ಮುರಿದು ಮುರಾರಿಯ ಧ್ಯಾನ ಮಾಡುತ್ತಾ ಎದ್ದು ಕುಳಿತಿದ್ದಾರೆ. ಆಗ

ಕತ್ತಲೆಯ ಮೊತ್ತಕ್ಕೆ ಮುದುಡಿಕೊಂಡಿದ್ದ ತಾವರೆಯು ರವಿಕಿರಣಕ್ಕೆ ಅರಳಿದಂತೆ, ಮುಸುಕಿದ ಮೋಡದಿಂದ ಹೊರಬಂದ ಭಾಸ್ಕರನ ತೇಜನಂತೆ, ರಾಹುಗ್ರಹಣದಿಂದ ವಿಮೋಚನೆಗೊಂಡ ಚಂದ್ರನಂತೆ, ಮಧ್ಯಮ ಪಾಂಡವನ ಮುಖವು ವೃಷಕೇತುವಿನ ವದನವು ಕಾಂತಿಯಿಂದ ಹೊಳೆಯತೊಡಗಿದವು. ತಮ್ಮ ಎದುರು ಪ್ರಸನ್ನ ವದನನಾಗಿ ಅಭಯ ನೀಡುತ್ತಿರುವ ಅಚ್ಯುತನನ್ನು ಕಂಡು ಭಕ್ತಿಪೂರ್ವಕ ಪಾದಗಳಿಗೆ ಎರಗಿದಾಗ ಪರಮಾತ್ಮನು ಪ್ರೀತಿಯಿಂದ ಭಕ್ತನನ್ನೂ ಭಾವನನ್ನೂ ಆಲಂಗಿಸಿಕೊಂಡ.

ಸಜ್ಜನರ ಸಾವು ದುರ್ಜನರ ಬದುಕು ಯಾರಿಂದಲೂ ಸಹಿಸಲು ಸಾಧ್ಯವಿಲ್ಲ. ಅಂತೆ ಈ ಸಜ್ಜನರ ಸದ್ಭಕ್ತರ ಬದುಕನ್ನು ದುಮ್ಮಿಗಳು ಸ್ವಾಗತಿಸಿ ಚೆಂಕಾರ ಮಾಡತೊಡಗಿದವು ಎಂದು ಲಕ್ಷ್ಮೀಶ ಕವಿ ಪ್ರಕೃತಿಯೊಂದಿಗಿನ ಅವಿನಾಭಾವವನ್ನು ವ್ಯಕ್ತಪಡಿಸುತ್ತಾನೆ. ಅತಿ ಸಂತಸದಿಂದ ಸುತನನ್ನು ಸಹೋದರನನ್ನು ಆಲಿಂಗಿಸಿ ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತಾನೆ. ಮಾತೆ ಕುಂತಿಗೆ ಸಾಷ್ಟಾಂಗ ವಂದನೆ ಸಲ್ಲಿಸಿದಾಗ ಮನದೊಂಬೆ ಹರಸುತ್ತಾಳೆ. ಯಶೋಧೆಯರು ದೇವಕಿಯರು ಹರಸಿದರು, ನಾಗೇಂದ್ರನನ್ನು ನಮಿಸಿ ಗೌರವಿಸಿದನು ಮಾವನಲ್ಲವೇ. ಆಗ ಶ್ರೀಹರಿ ಪಾಂಚಜನ್ಯವನ್ನು ಮೊಳಗಿಸಿದ, ಅದರ ಘೋಷ ಎಲ್ಲೆಡೆ ಮೊಳಗತೊಡಗಿತು.

0: ಉಳೋಚಿ ಚಿತ್ರಾಂಗದೆಯರು ಅಸ್ವಸ್ಥರಾದವರನ್ನು ಗಾಯಗೊಂಡವರನ್ನು ಉಪಚರಿಸುತ್ತಿದ್ದರು. ಆಯಾಸಗೊಂಡು ಬಳಲಿದ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಸಾಂಬ, ಕೃತವರ್ಮ ಮುಂತಾದ ಯದುವೀರರು ವಿಶ್ರಾಂತಿಯನ್ನು ತೆಗೆದುಕೊಂಡು ಆಯಾಸವನ್ನು ಪರಿಹರಿಸಿ ಹೊಸ ಹುರುಪಿನಿಂದ ನಡೆದ ಘಟನಾವಳಿಗಳನ್ನು ಮೆಲುಕು ಹಾಕತೊಡಗಿದರು. ಆಗ ಶತ್ರುಗಳಾಗಿದ್ದವರು ಈಗ ಮಿತ್ರರಾಗಿದ್ದಾರೆ. ಪರಸ್ಪರ ತೆಗಳುವವರು ಈಗ ಹೊಗಳುತ್ತಿದ್ದಾರೆ. ದ್ವಾರಕಾಧೀಶನನ್ನ ಕಂಡು ಸಂತಸದಿಂದ, ಸಂಭ್ರಮದಿಂದ ಆತನ ಪಾದಗಳಿಗೆ ಎರಗುತ್ತಾ ಬಭ್ರುವಾಹನನ ಸಾಮರ್ಥ್ಯ, ಪರಾಕ್ರಮವನ್ನು, ಪೌರುಷವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಟ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು, ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು, ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026 ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಎಲ್ಲ ಅರ್ಹ ಕ್ರೀಡಾಪಟುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರೀಡಾಪಟುಗಳು ಭಾರತೀಯ ಅಥ್ಲೆಟಿಕ್ಸ್ ಒಕ್ಕೂಟದ ಮಾರ್ಗಸೂಚಿಯಂತೆ ವಯೋಮಿತಿಯ ಮಾನದಂಡಗಳನ್ನು ಹೊಂದಿರಬೇಕು. 14, 18, 20 ವರ್ಷದೊಳಗಿನ ಕ್ರೀಡಾಪಟುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಸಕ್ತ ಹಾಗೂ ಅರ್ಹ ಕ್ರೀಡಾಪಟುಗಳು ಅರ್ಜಿ ಸಲ್ಲಿಸಲು ಇದೇ 31 ಕೊನೆಯ ದಿನಾಂಕವಾಗಿದೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ

0: ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
1: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ ಶೇಕಡ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100ರಷ್ಟು ಪೂರ್ಣಗೊಂಡಿದೆ. ಜೂನ್ 16ಕ್ಕೆ ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಮ್ಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ಹೋಮ್ಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಮ್ಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯಾ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯ ವಾಚನ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಎನ್ಆರ್ ರಾಘವೇಂದ್ರ ಅವರಿಂದ ಕಾವ್ಯ ವಾಚನ, ಕುಮಾರ ವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ.

ಈ ಪದ್ಯದಲ್ಲಿ ಕವಿಯು ಲಕ್ಷ್ಮಿಯ ಪತಿಯು ರಾವಣಾಸುರನನ್ನು ಸಂಹರಿಸಿದವನೂ ಆದ ಹಾಗೂ ತನ್ನ ಇಷ್ಟದೇವನಾದ ಗದುಗಿನ ವೀರನಾರಾಯಣನನ್ನು ಸ್ಮರಿಸುತ್ತಾನೆ. ಶರ

ಇಲ್ಲಿ ಕವಿಯು ಶರಣರ ಸಂಘದಲ್ಲಿ ಸದಾ ಇರುವವನು, ಹಾವನ್ನು ತನ್ನ ಕೊರಳಿನ ಆಭರಣವನ್ನಾಗಿ ಮಾಡಿಕೊಂಡಿರುವವನು, ಆನೆಯ ಚರ್ಮವನ್ನೇ ಧರಿಸಿರುವ ಪಾರ್ವತೀ ರಮಣ ಸಕಲ ಶ್ರೋತೃವೃಂದಕ್ಕೆ ಒಳಿತನ್ನು ಮಾಡಲಿ ಎಂದು ಆಶಿಸುತ್ತಾನೆ.

0: ವಿಘ್ನಹರ್ತನೂ ವಿಘ್ನ ವಿನಾಶಕನೂ ಆದ ಗಣಪತಿಯು ನಮ್ಮ ಎಲ್ಲ ಕೆಲಸಗಳನ್ನು ನಿರ್ವಿಘ್ನದಿಂದ ನಡೆಸಲಿ ಎಂದು ವಿನಮ್ರದಿಂದ ಈ ಕವಿಯು ಪ್ರಾರ್ಥಿಸುತ್ತಾನೆ.
1: ವಾರಿಜಾಸನೆ ಸಕ

ಓ ಬ್ರಹ್ಮದೇವರ ಮಡದಿಯೇ, ಸಕಲ ಶಾಸ್ತ್ರಗಳ ಪುರಾಣ ಆಗಮಗಳ ಅಧಿದೇವತೆಯಾದ ಶಾರದಾ ಮಾತೆಯು ನಮ್ಮ ನಾಲಿಗೆಯ ಮೇಲೆ ಮುನಿಸಿಕೊಳ್ಳದೆ ಕುಣಿಯುತ್ತಾ ನರ್ತಿಸುತ್ತಾ ಬರಲಿ ಎಂದು ಆ ಶಾರದಾಂಬೆಯನ್ನು ಕವಿಯು ಪ್ರಾರ್ಥಿಸುತ್ತಾನೆ.

ಕೊಡುಗೆ ಮಗೆ ಅಧಿಕ ಸಂಪದವ ಲಕ್ಷ್ಮೀ ಕೊಡುಗೆ ಮಗೆ ಅಧಿಕ

ಸಮುದ್ರರಾಜನ ಮಗಳಾಗಿರುವವಳೆ, ಸನಕಾದಿಗಳೇ ಮೊದಲಾದವರಿಂದ ಪೂಜಿಸಲ್ಪಡುವವಳೆ, ಪರಮ ಕರುಣಾಸಿಂಧು ಪಾವನ ಚರಿತೆಯಾದ ಶ್ರೀಲಕ್ಷ್ಮಿಯೇ, ನಮಗೆ ಸಕಲ ಸಂಪತ್ತನ್ನು ನೀಡು ಎಂದು ಈ ಕವಿಯು ಪ್ರಾರ್ಥಿಸುತ್ತಾನೆ.

ಹೇ ಗಣಪತಿಯ ಮಾತೆಯೇ, ಪರಮಶಿವನ ಮಡದಿಯೇ, ಸುಜನರಿಂದ ಸೇವಿಸುವವಳಾದ ಮಹಿಷಾಸುರ ಮರ್ದಿನಿಯೇ, ನಮ್ಮ ಮೇಲೆ ಕಾರುಣ್ಯವನ್ನು ತೋರಿ ಕಾಪಾಡು ಎಂದು ವಿನಮ್ರವಾಗಿ ವಂದಿಸುತ್ತಾನೆ.

ನಮ್ಮ ಕುಮಾರವ್ಯಾಸ ಕವಿಯು ತನ್ನ ಗುರುಗಳಾದ ವೇದವ್ಯಾಸರನ್ನು ಈ ಪದ್ಯದಲ್ಲಿ ನಡೆದಾಡುವ ಜಗ್ಗಮರೆಂದು ಬಹಳ ಭಕ್ತಿ ಭಾವದಿಂದ ವಂದಿಸುತ್ತಾನೆ.

ತಾನು ಹೇಳ ಹೊರಟಿರುವುದು ಬರಿಯ ಕಥೆಯಲ್ಲ, ಇದು ಕೃಷ್ಣ ಕಥೆ. ಮತ್ತು ಈ ಕಥೆಯ ನಾಯಕ ಕೃಷ್ಣನೇ ಎಂದು ಬಹಳ ಸ್ಪಷ್ಟವಾಗಿ ಕುಮಾರವ್ಯಾಸನು ಈ ಪದ್ಯದಲ್ಲಿ ತಿಳಿಸುತ್ತಾನೆ. ಈ ಕಥೆ ಬರಿಯ ಕಥೆಯಾಗಿರದೆ ಪಂಚಮ ವೇದವೂ ಆಗಿ ಹಲವು ಪಾಪಗಳನ್ನು ತೊಳೆಯುವ ಗಂಗಾಜಲದಂತೆ ಎಂದು ಕವಿ ಘೋಷಿಸುತ್ತಾನೆ. ಪದದ

ಬರಿಯ ಪದಗಳ ಪ್ರೌಢಿಮೆ ಮತ್ತು ಈ ಕಾವ್ಯದ ಬಾಹ್ಯ ಸೌಂದರ್ಯವನ್ನು ಸಹೃದಯರು ಪರಿಗಣಿಸದೆ ಇದರಲ್ಲಿ ಇರುವ ಅಂತಃಸತ್ವವನ್ನು ಗ್ರಹಿಸುವಂತೆ ಕಳಕಳಿಯಿಂದ ಈ ಕವಿಯು ಕೇಳಿಕೊಳ್ಳುತ್ತಾನೆ.

ಸಹೃದಯರೇ, ಈ ಕವಿಯನ್ನು ಅವಧರಿಸುವುದು, ಇದರಲ್ಲಿ ಇರುವ ಸಣ್ಣ ಪುಟ್ಟ ತಪ್ಪುಗಳನ್ನು ತಾವು ತಮ್ಮ ವಿಶಾಲ ಮನೋಭಾವದಿಂದ ಮನ್ನಿಸಿ ಈ ವೀರನಾರಾಯಣನ ಕಿಂಕರನನ್ನು ಆಶೀರ್ವದಿಸಬೇಕೆಂದು ಈ ಕವಿಯು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದಾನೆ.

0: ಕವಿಯು ಈ ಪದ್ಯದಲ್ಲಿ ಈ ಕಾವ್ಯವನ್ನು ಓದುವುದರಿಂದ ಆಗುವ ಪ್ರಯೋಜನ ಹಾಗೂ ನಮಗೆ ಲಭಿಸುವ ಫಲಗಳ ಪಟ್ಟಿಯನ್ನೇ ಮಾಡುತ್ತಾನೆ. ಉದಾಹರಣೆಗೆ, ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ ಇತ್ಯಾದಿ ಇತ್ಯಾದಿ. ಕಡೆಗೆ ಕವಿಯು ಈ ಕಾವ್ಯದ ಒಂದು ಅಕ್ಷರವನ್ನು ಕೇಳಿದರೂ ಸಾಕು, ಶ್ರೋತೃವಿಗೆ ಮೇಲೆ ಹೇಳಿರುವ ಫಲಗಳು ಲಭಿಸುವುದು ಎಂದು ಬಹಳ ಸಂತೋಷದಿಂದ ಹೇಳುತ್ತಾನೆ.
1: ಇದುವರೆಗೂ ಎನ್ ಆರ್ ರಾಘವೇಂದ್ರ ಅವರಿಂದ ಕುಮಾರ ವ್ಯಾಸ ಭಾರತದ ಪೀಠಿಕಾ ಸಂಧಿ ವಾಚನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ಬೆಂಗಳೂರು.
1: ಸಂತೆಯಲ್ಲಿ ಮಾರ್ದನೆ
2: ನಡೆದಿದೆ ಪೂಜಾರತಿ ವಿಶ್ವದೇಹಿಗೆ.
1: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
3: ಯಾವ ಊರ ಕೆನಿ ಮಾಯಕಾರ್ತಿ ನನಗಿ ಮನಿ ಆರ್ತಿ.
1: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:01. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಭಾನುವಾರದ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013. ಇನ್ಯಾಕೆ ತಡ? ಮೊದಲನೇ ಪ್ರಶ್ನೆ ನಿಮಗಾಗಿ. ಪ್ರಸಿದ್ಧ ಕವಿ ಮತ್ತು ಗೀತ ರಚನೆಕಾರ ಗೋಪಾಲ್ ದಾಸ್ ನೀರಜ್ ಇವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಇದು ಮೊದಲನೇ ಪ್ರಶ್ನೆ. ಪ್ರಸಿದ್ಧ ಕವಿ ಮತ್ತು ಗೀತ ರಚನೆಕಾರ ಗೋಪಾಲ್ ದಾಸ್ ನೀರಜ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದೀಗ ಒಂದು ಗೀತೆಯ ಕಾಲಾವಕಾಶ. ಹುಡುಗಾಟ ಚಿತ್ರದ ಗೀತೆ ನರೇಶ್ ಅಯ್ಯರ್ ಹಾಗೂ ಚಿತ್ರ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

ಮೊದಲನೆಯ ಪ್ರಶ್ನೆಯಾಗಿತ್ತು. ಪ್ರಸಿದ್ಧ ಕವಿ ಮತ್ತು ಗೀತ ರಚನೆಕಾರ ಗೋಪಾಲ್ ದಾಸ್ ನೀರಜ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಜಗದಾಂಬಿಕಾ ಹಂಸವೇಣಿ, ಸುಧಾ ಬೂದಿಹಾಳದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಉದಯ್ ಕರ್ಕೆರ ಉಡುಪಿ, ಜಿಎಸ್ ಚಂದನಾ ಚಿತ್ರದುರ್ಗ, ವೆಂಕಟಾಚಲ ಜಗದಾಂಬ, ಶ್ರೀಧರಯ್ಯ ಎಜಿ ಹಳ್ಳಿ, ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಜಯಣ್ಣ ಶಶಿವಾಳ ಅರಸೀಕೆರೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 2007. ಗೋಪಾಲ್ ದಾಸ್ ನೀರಜ್ ಅವರಿಗೆ 2007 ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವರಿಗೆ 1991 ಪದ್ಮಶ್ರೀ ಪ್ರಶಸ್ತಿ ಲಭಿಸಿತ್ತು. ಪ್ರಶ್ನೆ ಪದ್ಮಭೂಷಣ ಪ್ರಶಸ್ತಿಯ ಕುರಿತಾಗಿತ್ತು. ಇದೀಗ ಎರಡನೆಯ ಪ್ರಶ್ನೆ. 1989 ಬಿಡುಗಡೆಯಾದ ಕಲಾಭಿಮಾನಿ ಈ ಕನ್ನಡ ಚಲನಚಿತ್ರವು ಯಾರ ಜೀವನಾಧಾರಿತ ಚಿತ್ರ ಆಗಿತ್ತು? 1989 ಬಿಡುಗಡೆಯಾದ ಕಲಾಭಿಮಾನಿ ಈ ಕನ್ನಡ ಚಲನಚಿತ್ರವು ಯಾರ ಜೀವನಾಧಾರಿತ ಚಿತ್ರ ಅಥವಾ ಯಾರ ಬಯೋಪಿಕ್ ಆಗಿತ್ತು? ಇದೀಗ ಮುಂದಿನ ಗೀತೆ. ಸೇವಂತಿ ಸೇವಂತಿ ಚಿತ್ರದಿಂದ ವಿಜಯ ರಾಘವೇಂದ್ರ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ.

ಎರಡನೆಯ ಪ್ರಶ್ನೆಯಾಗಿತ್ತು. 1989ರಲ್ಲಿ ಬಿಡುಗಡೆಯಾದ ಕಲಾಭಿಮಾನಿ ಈ ಕನ್ನಡ ಚಲನಚಿತ್ರವು ಯಾರ ಜೀವನಾಧಾರಿತ ಚಿತ್ರ ಆಗಿತ್ತು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಭಾಗ್ಯ ರಾಮಣ್ಣ, ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ, ಹಂಪೆಯಿಂದ ಜಾಫರ್, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ನಾಗೇಂದ್ರ ಈಚಲಬೀಡು, ಎ ಹರಿಹರ ವಿಜ್ಞಾನ ನಗರದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಟಿಎನ್ ಬಾಲಕೃಷ್ಣ. ಕಲಾಭಿಮಾನಿ ಚಿತ್ರವು ಕನ್ನಡ ಚಿತ್ರರಂಗದ ಹಿರಿಯ ಹಾಗೂ ಖ್ಯಾತ ಪೋಷಕ ನಟರಾದ ಟಿಎನ್ ಬಾಲಕೃಷ್ಣ ಅವರ ಜೀವನಾಧಾರಿತ ಚಿತ್ರವಾಗಿತ್ತು. ಈ ಚಿತ್ರದಲ್ಲಿ ಬಾಲಕೃಷ್ಣ ಅವರೇ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು ಬಿ ಶ್ರೀನಿವಾಸ್ ಅವರು ಇದನ್ನ ನಿರ್ದೇಶಿಸಿದ್ರು. ಇದೀಗ ಮುಂದಿನ ಪ್ರಶ್ನೆ: ನಾಳೆಗೆ ಅಂದರೆ ಜುಲೈ 20ಕ್ಕೆ ಮಾನವ ಚಂದ್ರನ ಮೇಲೆ ಮೊದಲ ಬಾರಿಗೆ ಹೆಜ್ಜೆ ಇಟ್ಟು ಎಷ್ಟು ವರ್ಷಗಳಾಗುತ್ತೆ? ಇದು ಮುಂದಿನ ಪ್ರಶ್ನೆ. ನಾಳೆಗೆ ಅಂದರೆ ಜುಲೈ 20ಕ್ಕೆ ಮಾನವ ಚಂದ್ರನ ಮೇಲೆ ಮೊದಲ ಬಾರಿಗೆ ಹೆಜ್ಜೆ ಇಟ್ಟು ಎಷ್ಟು ವರ್ಷಗಳಾಗುತ್ತೆ? ಇದೀಗ ಮುಂದಿನ ಗೀತೆ ನೀನೆಲ್ಲೋ ನಾನಲ್ಲೇ ಚಿತ್ರದಿಂದ, ರಾಜೇಶ್ ಕೃಷ್ಣನವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ರಮೇಶ್ ಕೃಷ್ಣ ಅವರ ಸಂಗೀತ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9489901013. 9480 90 1013.

ಪ್ರಶ್ನೆ ಆಗಿತ್ತು, ನಾಳೆಗೆ ಅಂದರೆ ಜುಲೈ 20ಕ್ಕೆ ಮಾನವ ಚಂದ್ರನ ಮೇಲೆ ಮೊದಲ ಬಾರಿಗೆ ಹೆಜ್ಜೆ ಇಟ್ಟು ಎಷ್ಟು ವರ್ಷಗಳಾಗುತ್ತೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಲತಾ ವಿನಯ್ ಚಿತ್ರದುರ್ಗದಿಂದ, ಹೊನ್ನೂರು ಅಲಿ ಹನುಮಂತಾಪುರ ಜಗಳೂರು, ಸುಬ್ರಹ್ಮಣ್ಯ ಜಯಂತ್ ಸುಮಿತ್ರಾ ಸಂಡೂರಿನಿಂದ, ಮಾದಪ್ಪ ಕೃಷ್ಣ ಕೆ ಕಮಂಡಲ ಗೊಂದಿ, ನಿತ್ಯ ನೆಲಮಂಗಲ ನೋಬಲ್ ಮುನಿರಾಬಾದ್ ಡ್ಯಾಂ, ಅನಂತರಾಜು ಗೊರ್ಲಡುಕು, ಮಂಕಪ್ಪ ಕಾಂಬಲೆ ಮೊಳಕಾಲ್ಮೂರು. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 57 ವರ್ಷಗಳು. 1969 ಜುಲೈ 20ರಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಮ್ಮಿಕೊಂಡಿದ್ದ ಅಪೋಲೋ 11 ಮಿಷನ್ನ ಭಾಗವಾಗಿ ಗಗನಯಾತ್ರಿ ನೀಲ್ ಆರ್ಮ್‌ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಮೊದಲು ಹೆಜ್ಜೆ ಇಟ್ಟರು. ಅದು ನಾಳೆಗೆ 50 ವರ್ಷಗಳಾಗುತ್ತೆ. ಇದೀಗ ಮುಂದಿನ ಪ್ರಶ್ನೆ. ಭಾರತದ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು ಯಾರು? ಭಾರತದ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು ಯಾರು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ. ಮುಂಗಾರು ಮಳೆ ಚಿತ್ರದಿಂದ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

0: ಪ್ರಶ್ನೆ ಆಗಿತ್ತು, ಭಾರತದ ಮೊಟ್ಟ ಮೊದಲ ಪ್ಯಾರಾಲಿಂಪಿಕ್ ಚಿನ್ನದ ಪದಕ ವಿಜೇತರು ಯಾರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಘುನಾರಾಯಣ್ ಬೆಂಗಳೂರಿನಿಂದ, ರಮ್ಯಾ ನೆಲಮಂಗಲ, ಗೋಪಾಲಕೃಷ್ಣ ಆರ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಾಪುರಂ ಬೆಂಗಳೂರು, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ, ಎಸ್ಎಂ ಶೋಭಾ ಹಾಸನ್ನಿಂದ ಮಂಡಿಕಲ್ ಕೃಪಾ, ಮಹೇಶ್ ಹೊಸೂರು ಶಿಕಾರಿಪುರ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ದೇವರಾಜ್ ಬಿ ಲಿಂಗಸಗೂರು ರಾಯಚೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಮುರಳಿಕಾಂತ್ ಪೇಟ್ಕರ್. ಇವರು ಭಾರತದ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು ಮುರಳಿಕಾಂತ್ ಪೇಟ್ಕರ್. ಇವರು 1972 ಜರ್ಮನಿಯ ಹೈಡೆಲ್ಬರ್ಗ್ನಲ್ಲಿ ನಡೆದ ಪ್ಯಾರಾಒಲಿಂಪಿಕ್ ಕ್ರೀಡಾಕೂಟದ 50 ಮೀಟರ್ ಫ್ರೀ ಸ್ಟೈಲ್ ಈಜು ಈ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ರು. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಸಮಯ 3:30, ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
2: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೇನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೆ, ರೀಚಾರ್ಜ್ ಪಿಟ್ ಔರ್ ಶಾಫ್ಟ್ ಬನ್ವಾಯೆ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೆ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೇನ್ ಅಭಿಯಾನ್ ಸೇ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ

3.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಕಳೆದ ಪ್ರಶ್ನೆಯ ಕುರಿತಾಗಿ ಕೇಳುಗರೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಮುರಳಿಕಾಂತ್ ಪೇಟ್ಕರ್ ಅವರು 37.33 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಆಗಿನ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಅಂತ ದೇವರಾಜ್ ಬಿ ಭೂಪುರ್ ಲಿಂಗಸಗೂರು ರಾಯಚೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುರಳಿಕಾಂತ್ ಪೇಟ್ಕರ್ ಇವರು ಭಾರತೀಯ ಸೇನೆಯ ಮಾಜಿ ಸೈನಿಕರಾಗಿದ್ದರು. 1965 ಇಂಡೋ ಪಾಕ್ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡು ಅಂಗವೈಕಲ್ಯಕ್ಕೆ ಒಳಗಾಗಿದ್ದರು. ಇವರ ಸ್ಫೂರ್ತಿದಾಯಕ ಜೀವನದ ಆಧಾರದ ಮೇಲೆ ಬಾಲಿವುಡ್ನಲ್ಲಿ ಚಂದೋ ಚಾಂಪಿಯನ್ ಎಂಬ ಚಲನಚಿತ್ರವೂ ಸಹ ಮೂಡಿಬಂದಿದೆ. ಇದೀಗ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಪ್ರಕಟಗೊಂಡ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಸಾಕ್ಷ್ಯಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ? ಯಾವ ಸಾಕ್ಷ್ಯಚಿತ್ರಕ್ಕೆ ಅಂದರೆ ಡಾಕ್ಯುಮೆಂಟ್ರಿ ಫಿಲಮ್. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಸಾಕ್ಷ್ಯಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ ಪಯಣ ಚಿತ್ರದಿಂದ ಸೋನು ನಿಗಮ್ ಅವರ ಗಾಯನದಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480910011013.

0: ಪ್ರಶ್ನೆ ಆಗಿತ್ತು, 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಯಾವ ಸಾಕ್ಷ್ಯ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಲಭಿಸಿದೆ ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಗೀತಾ ಜೋಶಿ ಕಲಬುರಗಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ, ಅನನ್ಯ ಜಿ ಗುತ್ತೂರು, ಭಾಗೀರಥಿ ಶಿವಕುಮಾರ್ ಬಸವನಗುಡಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಹೆಚ್ ಡಿ ಸಮರ್ಥ್, ಬಿಎಚ್ ದೇವದುರ್ಗ, ವೀರನಗೌಡ ಗೊಂಡಬಾಲ, ನಾಗೇಂದ್ರ ಬಡಿಹಾಲ್. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ರಾಮ್ ನಾಮಿ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ರಾಮ್ ನಾಮಿ ಈ ಹಿಂದಿ ಸಾಕ್ಷ್ಯ ಚಿತ್ರಕ್ಕೆ ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಪ್ರಶಸ್ತಿ ಅಥವಾ ಬೆಸ್ಟ್ ಡಾಕ್ಯುಮೆಂಟ್ರಿ ಫಿಲಮ್ ಪ್ರಶಸ್ತಿ ಲಭಿಸಿದೆ. ಈ ರಾಮ್ನಾಮಿ ಸಾಕ್ಷ್ಯ ಚಿತ್ರವು ಛತ್ತೀಸ್ಗಢದ ವಿಶಿಷ್ಟ ಮತ್ತು ಸಾಂಪ್ರದಾಯಿಕ ರಾಮ್ನಾಮಿ ಸಮುದಾಯದ ಜೀವನ ಮತ್ತು ಅವರ ಅಪೂರ್ವ ಭಕ್ತಿಯ ಆಧಾರದ ಮೇಲೆ ನಿರ್ಮಾಣಗೊಂಡಿದೆ. ಇದೀಗ ಒಂದು ಪುಟ್ಟ ವಿರಾಮ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಇದೀಗ ಮುಂದಿನ ಪ್ರಶ್ನೆ: ಜೈನ ಧರ್ಮದ ಮೊದಲ ತೀರ್ಥಂಕರರು ಯಾರು? ಇದು ಮುಂದಿನ ಪ್ರಶ್ನೆ. ಇದೀಗ ಗಾಳಿಪಟ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಗಾಯನದಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪೋ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ, ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆಯಾಗಿತ್ತು, ಜೈನ ಧರ್ಮದ ಮೊದಲ ತೀರ್ಥಂಕರರು ಯಾರು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಭಾಗ್ಯ ಲಗ್ಗೆರೆಯಿಂದ, ವೇದ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಬಾಗಲಕೋಟೆಯಿಂದ ಬನಹಟ್ಟಿ ಅಂಕುಶ್, ಬಿಎಸ್ ಮಾಧವಿ ನಾಗರಾಜ್ ನಂಗಲಿ ಮುಳಬಾಗಿಲು, ರೇಣುಕ ಜೀವನ್ ಭೀಮಾನಗರದಿಂದ ಮಹೇಶ್ ಕುಮಾರ್ ಸೂಗೂರು, ಕೆ ಪ್ರಸನ್ನ ಬೆಳತೂರು ಮಳವಳ್ಳಿ, ಎಲ್ಲಪ್ಪ ಪೆಂಟನ ಗ್ರಾಮ, ಅನಂತರಾಜ್ ಗೊರಲುಡುಕು ಹಿರಿಯೂರು ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು, ಜೈನ ಧರ್ಮದ ಮೊದಲ ತೀರ್ಥಂಕರರು ಋಷಭ ದೇವ. ಇವರನ್ನ ಆದಿನಾಥ ಎಂದು ಕರೆಯುತ್ತಾರೆ. ಜೈನ ಪುರಾಣಗಳ ಪ್ರಕಾರ ಪ್ರಸ್ತುತ ಕಾಲಚಕ್ರದ ಮೊದಲ ಧರ್ಮಗುರು ಇವರಾಗಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು, ಋಷಭ ದೇವ ಅಥವಾ ಆದಿನಾಥ.

ಇದಾಗಿತ್ತು ಈ ಹೊತ್ತಿನ ಹೋಮ್ ವಿಸಿಲು. ಕಾರ್ಯಕ್ರಮ ಹೆಸರುಗಳು ಪುನರಾವರ್ತನೆ ಆಗಿಲ್ಲ. ಒಂದು ಪ್ರಶ್ನೆಗೆ ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಮಾತ್ರ ಪರಿಗಣನೆ ಮಾಡಲಾಗಿತ್ತು. ಕಾರ್ಯಕ್ರಮ ಮತ್ತು ಪ್ರಶ್ನೆಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸರಿಯಾದ ಉತ್ತರ ಕಳಿಸಿದವರಿಗೆ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ನಿಮ್ಮ ಗೆಳತಿ ಶ್ರಾವ್ಯ. ಇದೀಗ ಮುಂದಿನ ಗೀತೆ ವಂಶಿ ಚಿತ್ರದಿಂದ ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಗಾಯನದಲ್ಲಿ ರಾಮ್ ನಾರಾಯಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಇನ್ನೇನು ಆಗ್ತಾ ಇದೆ, 4:02. ಇದು ಗುಲ್ಮೊಹರ್ ಕಾರ್ಯಕ್ರಮ, ನಿಮ್ಮದೇ ನೆಚ್ಚಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಜೊತೆಗೆ ಇಂದಿನ ವಿಶೇಷ ವಿಷಯ ಏನಂದರೆ ಮಿಲೆಟ್ಸ್ ಅಥವಾ ಸಿರಿಧಾನ್ಯ. ಇದರ ಕುರಿತಾಗಿ ನಾವು ನೀವು ಮಾತಾಡ್ತಾ ಸಾಗೋಣ. ನಿಮ್ಮ ಮನೆಯಲ್ಲಿ ಬಳಕೆಯಾಗುವ ಸಿರಿಧಾನ್ಯಗಳ ಕುರಿತಾಗಿ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಜೊತೆಗೆ ಅದರಿಂದ ನೀವು ಮಾಡುವ ಅಡುಗೆ ಪದಾರ್ಥ ಇದರ ಕುರಿತಾಗಿ ಹಂಚ್ಕೋಬಹುದು. ನಮ್ಮ ಹತ್ರ ನಮ್ಮ ದೂರವಾಣಿ ಸಂಖ್ಯೆ 0802228216, 0802228216. ಇದು ನಮ್ಮ ದೂರವಾಣಿ ಸಂಖ್ಯೆ, ನೀವು ನಮಗೆ ಕರೆ ಮಾಡಬಹುದಾದ ನಮ್ಮ ದೂರವಾಣಿ ಸಂಖ್ಯೆ. ಅಥವಾ ನೀವು ನಮಗೆ ನಿಮ್ಮ ನೆಚ್ಚಿನ ಗೀತೆಯನ್ನು ಕೋರಿ ಸಂದೇಶಗಳನ್ನು ಸಹ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, 9480901013.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಸಂಗಾರ ಈ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಹಾಗೂ ಸುಲಕ್ಷಣಾ ಪಂಡಿತ್ ಅವರ ಗಾಯನದಲ್ಲಿ, ಎ ಇಶ್ರದವರ ಸಾಹಿತ್ಯ, ಕಿಶೋರ್ ಕುಮಾರ್ ಅವರದ್ದೇ ಸಂಗೀತ. ಇದೀಗ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ. ನಮಸ್ತೆ.
1: ಹಾಯ್, ಗುಡ್ ಈವ್ನಿಂಗ್ ಶಾರದಾಜಿ. ನಾನು ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
0: ನಮಸ್ತೆ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
1: ನೋಡಿ, ನಾಡದ್ದು ಅಂದ್ರೆ 21st July ಆನಂದ್ ಬಕ್ಷಿ ಅವರ ಬರ್ಡೇ ಅವತ್ತು. ಮೈ ಫೇವರೇಟ್ ಲಿರಿಕ್ಸಿಸ್ಟ್ ಅಂಡ್ ಆಲ್ ಟೈಮ್ ಗ್ರೇಟ್ ಲಿರಿಕ್ಸಿಸ್ಟ್ ಆಫ್ ಇಂಡಿಯನ್ ಸಿನಿಮಾ ಆನಂದ್ ಬಕ್ಷಿ, ಸೆಲೆಬ್ರೇಟಿಂಗ್ ಹಿಸ್ 96th ಬರ್ತ್ ಆನಿವರ್ಸರಿ. ಸೊ ಅವ್ರ ಬರ್ತ್ಡೇಗೆ ಎರಡು ದಿವಸ ಮುಂಚೆ ಒಂದು ಹಾಡು ಕೇಳೋಣ ಅನಿಸ್ತು ಇವತ್ತು. ಹಾಗಾಗಿ ಧರ್ಮವೀರಿಂದ ಒಂದು ಹಾಡಿದೆ, ಹಮ್ ಬಂಜಾರೋ ಕಿ ಬಾತ್ ಮತ್ತು ಪೂಚೋ ಜಿ ಜೋ ಪ್ಯಾರ್ ಕಿಯಾ ತೋ ಪ್ಯಾರ್ ಕಿಯಾ ಅಂತ ಹೇಳ್ಬಿಟ್ಟು ಒಂದು ಹಾಡಿದೆ. ಕಿಶೋರ್ ಲತಾ ದೀದಿ ಹೇಳಿರೋದು, ಸೂಪರ್ ಸಾಂಗ್. ಒಂದು ಆನಂದ್ ಬಕ್ಷಿ ಬಗ್ಗೆ ಹೇಳೋಣ ಅನ್ಸ್ತು ನನಗೆ. ನೋಡಿ, ಹಿ ಇಸ್ ದ ಓನ್ಲಿ ಲಿರಿಕ್ಸಿಸ್ಟ್ ಆಫ್ ಇಂಡಿಯನ್ ಸಿನಿಮಾ ಹೂ ಹಾಸ್ ವರ್ಕ್ ವಿತ್ ದ ಫೋರ್ ಫಾದರ್ ಅಂಡ್ ಸನ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅಂದ್ರೆ ತಂದೆಗೂ ಹಾಡುಗಳನ್ನು ಬರೆದಿದ್ದಾರೆ, ಮಗನಿಗೂ ಹಾಡುಗಳನ್ನು ಬರೆದಿದ್ದಾರೆ. ಈ ಫೋರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಫಾದರ್ ಅಂಡ್ ಸಿಯರ್ ಡಿಯೋ ಯಾರು ಅಂತ ಹೇಳಿದ್ರೆ, ಎಸ್ ಡಿ ಬರ್ಮನ್ ಅಂಡ್ ಆರ್ ಡಿ ಬರ್ಮನ್ ಇಬ್ರಿಗೂ ಬರೆದಿದ್ದಾರೆ. ಅದೇ ರೀತಿ ರೋಷನ್ ಅಂಡ್ ರಾಜೇಶ್ ರೋಷನ್, ಅದೇ ತರ ಚಿತ್ರಗುಪ್ತ ಅಂಡ್ ಆನಂದ್ ಮಿಲಿಂದ್, ಅಗೇನ್ ಒನ್ ಮೋರ್ ಫೋರ್ತ್ ಕಾಂಬಿನೇಷನ್, ಕಲ್ಯಾಣ್ ಜಿ ಆನಂದ್ ಜಿ ಅಂಡ್ ಅವ್ರ ಮಗ ವಿಜು ಶಾಗೆ. ಹೀಗೆ ಫಾದರ್ ಅಂಡ್ ಸನ್ ಮ್ಯೂಸಿಕ್ ಡೈರೆಕ್ಟರ್ ಡಿಯೋಗೆ ಇಸ್ ದ ಓನ್ಲಿ ಡೈರೆಕ್ಟರ್ ಟು ರೈಟ್ ಫಾರ್ ಬೋತ್ ದ ಜನರೇಷನ್. This is the record of Anand Bakshi. Nobody has beaten this record till date. ಮುಂದೆನ ಆಗೋದು ಇಲ್ಲ ಅನ್ಸುತ್ತೆ ನಂಗೆ.
0: ಓಕೆ, ಸಚ್ ಎ ಲೆಜೆಂಡ್.
1: ಹಾಗಾಗಿ ಆನಂದ್ ಬಕ್ಷಿ ಅಂದ್ರೆ ನಂಗೆ ಬಹಳ ಇಷ್ಟ. ಅವ್ರ ಒಂದು ಹಾಡು ಎರಡು ದಿವಸ ಮುಂಚೆ ಕೇಳೋಣ ಅನ್ನಿಸ್ತು, ಹಾಗಾಗಿ ಧರ್ಮವೀರ್ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡೆ.
0: ಖಂಡಿತ. ಜೊತೆಗೆ ಈ ಹೊತ್ತಿನ ವಿಷಯ ಬಂದು ಮಿಲೆಟ್ಸ್ ಅಥವಾ ಸಿರಿಧಾನ್ಯ. ಇದ್ರ
1: ಇದು ನೀವು ಸಿರಿಧಾನ್ಯದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ರಾಗಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ರಾಗಿದು ರೋಟಿನೂ ಮಾಡ್ತೇವೆ, ಅದ್ರದ್ದು ದೋಸೆನೂ ಮಾಡಿದೀವಿ. ಹಾಗೆ ಅದ್ರದ್ದು ಮಿಲೆಟ್ಸ್ ಇದರಿಂದ ಅದರಿಂದ ನಮ್ಮನೆಯಲ್ಲಿ ರೆಗ್ಯುಲರ್ ಆಗಿ ಕಿಚಡಿನೂ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಈ ಸಿರಿಧಾನ್ಯದ ಬಳಕೆ ಬಹಳಷ್ಟು ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ. ಅದನ್ನ ಹೇಳಕ್ ಇಷ್ಟಪಡ್ತೀನಿ
0: ಸರ್. ಖುಷಿ ಆಯ್ತು ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದಗಳು.
1: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಯು ಶ್ರಾವ್ಯಾಜಿ.
0: ಖಂಡಿತ ಸರ್.
1: ರಿಯಲಿ ಐ ವುಡ್ ರಿಯಲಿ ವಾಂಟ್ ಟು ಎಂಜಾಯ್ ಒನ್ ಆನಂದ್ ಬಕ್ಷಿ ಸಾಂಗ್, ಹಮ್ ಬಂಜಾರೋ ಕಿ ಬಾತ್ ಮತ್ತು ಪೂಚೋ ಜಿ.
0: ಖಂಡಿತ ಸರ್.
1: ಕಿಶೋರ್ ಕುಮಾರ್, ಲತಾ ಮಂಗೇಶ್ಕರ್ ವಾಯ್ಸ್.
0: ಇದೀಗ ಧರ್ಮವೀರ ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವ್ರ ಏನ್ ಮಾಡ್ಕೊಂಡಿರೋ ತಾವು?
1: ನಾವು ಇದು ಫಾಸ್ಟ್ ಫುಡ್ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್.
0: ಓ ಹೌದಾ.
1: ಮೇಡಮ್,
0: ಯಾವ ಹಾಡು ಬೇಕಿತ್ತು ನಿಮಗೆ?
1: ಇವತ್ತು ನಮಗೋಸ್ಕರ ಮೈನೇ ಪ್ಯಾರ್ಕಿಯ ಚಿತ್ರದಿಂದ
0: ಖಂಡಿತ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವ ಗೀತೆ. ಮತ್ತೆ ಇವತ್ತಿನ ವಿಷಯ ಬಂದು ಮಿಲೆಟ್ಸ್ ಅಥವಾ ಸಿರಿಧಾನ್ಯಗಳು. ನೀವು ಇದರ ಬಳಕೆ ನಿಮ್ಮ ಮನೆಯಲ್ಲಿ ಹೇಗೆ, ಇದರ ಕುರಿತಾಗಿ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ?
1: ಸಿರಿಧಾನ್ಯ ಬಳಸ್ಬೇಕು ಮೇಡಮ್, ಯಾಕಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ನೇ ತಂದು ಕೊಡುತ್ತೆ. ರಾಗಿ ಮುದ್ದೆ ಅಂತ ಇವಾಗಲೂ ಮಕ್ಕಳಿಗೆ ಪ್ರತಿದಿನ ಮಾಡಿ ಉಣಿಸ್ತಾ ಇದ್ದೀವಿ. ಆಮೇಲೆ ನೆವಣೆ ಅಂತ ಬರುತ್ತೆ ಮೇಡಮ್, ಆ ನೆವಣೆ ಅನ್ನ ಊಟ ಮಾಡ್ಬೇಕು. ಸಜ್ಜೆ ಕೂಡ ಬರುತ್ತೆ. ಸಜ್ಜೆ ಅದು ಸಿರಿಧಾನ್ಯನ ಇದೆ ಮೇಡಮ್, ಅದಕ್ಕೂ ಅದನ್ನು ಉಪಯೋಗ ಮಾಡ್ತಾ ಇದ್ವಿ ಮೇಡಮ್.
0: ಸಜ್ಜೆಯಲ್ಲಿ ಏನ್ ಮಾಡ್ತೀರಾ?
1: ಸಜ್ಜೆ ರೊಟ್ಟಿ ಮಾಡ್ತಿದ್ವಿ ಮೇಡಮ್, ರೊಟ್ಟಿ ಮಾಡ್ಕೊಂಡು ತಿಂತೀವಿ. ಆಮೇಲೆ ಅರ್ಕ ರಾಗಿ ಅಂತ ಬರುತ್ತೆ ಮೇಡಮ್, ಆರ್ಕ. ಆಮೇಲೆ ಬರ್ಗ ಅಂತ ಇದೆ ಮೇಡಮ್, ಅದು ಕೂಡ ಯೂಸ್ ಮಾಡ್ತಾ ಇದ್ವಿ. ಇವಾಗ ಅದು ಸಿಗೋದು ಬಹಳ ಕಷ್ಟ ಆಗಿದೆ. ಮೊದಲಾಗೆಲ್ಲ ನಮ್ಮ ತಂದೆಯವ್ರ ಕಾಲದಲ್ಲಿ ಆರ್ಕನ ಅನ್ನ ಅಂತ ಮಾಡ್ತಿದ್ರು, ಅದು ದೇಹಕ್ಕೆ ಕೂಡ ಒಳ್ಳೇದು ಮೇಡಮ್. ಅನ್ನ ಇವಾಗ ರಾಗಿ ಆರ್ಕ ಸಿಗಲಾರ್ದಕ್ಕೆ ನವಣಿನೇ ಬಳಸ್ತಾ ಇದ್ವಿ ಮೇಡಮ್. ಹಂಗಾಗಿ ಸಿರಿಧಾನ್ಯ ಬಳಸ್ಬೇಕು ಮೇಡಮ್, ಆರೋಗ್ಯಕ್ಕೆ ಒಳ್ಳೇದನ್ನ ತಂದು ಕೊಡ್ತಂತೆ.
0: ಖಂಡಿತ ಸರ್,
1: ಮುಂದೆ ಬರ್ತಕ್ಕಂತ ಕಾಯಿಲೆಗಳನ್ನ ತಡೆಗಟ್ಟುತ್ತೆ ಅದು.
0: ಹೌದು, ಖಂಡಿತ ಸರ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ ಜೊತೆ ವಿಶೇಷ ವಿಷಯನ ಹಂಚ್ಕೊಂಡಿದ್ದೀರ ನೀವು. ಆರ್ಕ ಅಂತೆಲ್ಲ ನಾನು ಕೇಳೇ ಇರ್ಲಿಲ್ಲ.
1: ಆರ್ಕ ನಮ್ಮ ತಂದೆಯವ್ರ ಕಾಲದಾಗ ಬಿತ್ತದ್ರ ಮೇಡಮ್, ಇವಾಗ ಯಾರು ಬಿತ್ತಿಲ್ಲ ಆರ್ಕ ಅಂತ. ಅದು ಒಳ್ಳೇದೇ ಮೇಡಮ್ ಆರೋಗ್ಯಕ್ಕೆ. ಆರ್ಕನ ಅನ್ನ ಉಂಡ್ಬಿಟ್ರೆ ಅದು ದೇಹಕ್ಕೆ ಕೂಡ ಬಹಳ ಗಟ್ಟಿಮುಟ್ಟ. ಅದು ನವಣಿ ಇದಕ್ಕಿನ್ನ ಒಳ್ಳೆಯ ಪದಾರ್ಥ ಅದು ಕೂಡ. ಅದಕ್ಕೋಸ್ಕರನೇ ಸಿರಿಧಾನ್ಯ ಬಳಸ್ಬೇಕು. ಆಹಾರ ನಮ್ಮ ಒಳ್ಳೇದಲ್ಲ ಆರೋಗ್ಯಕ್ಕೆಲ್ಲ ಒಳ್ಳೇದನ್ನ ತಂದು ಕೊಡ್ತೈತೆ ಅದೆಲ್ಲ.
0: ಖಂಡಿತ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಇದೀಗ ಪ್ರಸಾರ ಆಗುತ್ತೆ.
1: ಓಕೆ ಮೇಡಮ್, ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ಶುಭ ಸಂಜೆ, ನಮಸ್ಕಾರಗಳು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮುಂದಿನ ಗೀತೆ ಮೇನೆ ಪ್ಯಾರ್ ಕಿಯಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ, ದೇವ್ ಕೊಹ್ಲಿ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

0: ಇದು ಗುಲ್ಮೊಹರ್ ಕಾರ್ಯಕ್ರಮ, ನಿಮ್ಮದೇ ನೆಚ್ಚಿನ ಹಿಂದಿ ಗೀತೆಗಳ ಪ್ರಸಾರ. ಇದೀಗ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್. ಅರೆ
0: ನಮಸ್ತೆ, ನಿಮ್ಮ ಹೆಸರು?
1: ಒನ್ನೂರಲ್ಲಿ ಮೇಡಮ್. ಅರೆ ಹನುಮಂತಾಪುರದಿಂದ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಮೇಡಮ್ ಅರೆ ನಾವು ಕಿರಾಣಿ ಅಂಗಡಿ ಇಟ್ಕೊಂಡಿವಿ.
0: ಹೌದಾ ಸರ್, ಕೇಳ್ತಾ ಇರ್ತೀರಾ ಆಕಾಶವಾಣಿ?
1: ಹೌದು ಮೇಡಮ್ ಅರೆ, ಯಾವಾಗಲೂ ಕೇಳ್ತಿರ್ತೇನೆ.
0: ನಿಮಗೆ ಯಾವ ಹಾಡ್ ಪ್ರಸಾರ ಆಗ್ಬೇಕಿತ್ತು
1: ಮೇಡಮ್? ಅರೆ ನನಗೆ ಚಿತ್ರದಿಂದ
0: ಹಂಪ್ಯಾರ್ ಮತ್ತೆ ಇವತ್ತಿನ ವಿಷಯ ಮಿಲೆಟ್ಸ್ ಅಥವಾ ಸಿರಿಧಾನ್ಯದ ಕುರಿತಾಗಿ.
1: ನಾವು ಸಿರಿಧಾನ್ಯ ಹೆಚ್ಚಾಗಿ ಉಪಯೋಗಿಸೋದು. ನಾವು ಚಿಕ್ಕವರಿದ್ದಾಗಲಿದ್ದರೂ ಸಹ ನಮ್ಮಮ್ಮರು ರಾಗಿ ಮುದ್ದೆ, ನವಣೆ ಅನ್ನ, ಮತ್ತೆ ನಾವು ಉರುಗು ಅಂತ ಬರುತ್ತಲ್ಲ ಮೇಡಮ್ ರೀ, ಅದೂ ಸಜ್ಜೆ ನವಣೆ ಪ್ರತಿ ಒಂದನು ನಾವು ಊಟ ಮಾಡ್ತೀವಿ ಮೇಡಮ್ ರೀ.
0: ಏನೇನು ಪದಾರ್ಥಗಳು ಮಾಡ್ತೀರಾ ಇದರಿಂದ?
1: ಮೇಡಮ್ ರೇ ರಾಗಿಯಿಂದ ಮುದ್ದೆ ಮಾಡ್ತಾರೆ, ನವಣೆಯಿಂದ ಅನ್ನ ಮಾಡ್ತಾರೆ, ಮತ್ತೆ ರಾಗಿ ರೊಟ್ಟಿ ಮಾಡಬಹುದು, ರಾಗಿ ಮುದ್ದೆ ಮಾಡಬಹುದು, ಆಮೇಲೆ ಶಾವಕ್ಕಿ ಅಂತ ಬರ್ತಾವ ಮೇಡಮ್ ರೇ, ಆ ಅವಕ್ಕಿ ಇಲ್ಲದೆ ಅನ್ನ ಮಾಡಬಹುದು. ಬಾಳ ಚೆನ್ನಾಗಿರ್ತದ ಮೇಡಮ್ ರೇ, ಮೊಸರು ಹಾಕಿ ಉಂಡ್ಬಿಟ್ರೆ ಅದ್ರ ಬಾಳ ಚೆನ್ನಾಗಿರ್ತದ ಮೇಡಮ್ ರೇ. ಅದು ಅವೆಲ್ಲ ನಾವೆಲ್ಲ ಊಟ ಮಾಡಿದೀವಿ ಮೇಡಮ್ ರೇ. ಇತ್ತೀಚೆಗೆ ಈಗಿನ ಹುಡುಗರು ಊಟ ಮಾಡ್ತಿಲ್ಲ, ನಾವೆಲ್ಲ ಮೊದಲಿದ್ದಲ್ಲ ಎಲ್ಲ ಊಟ ಮಾಡ್ತೀವಿ ಮೇಡಮ್ ರೇ. ಎಲ್ಲ
0: ಹಾಗಾದ್ರೆ ಬಳಕೆ ಮಾಡ್ತೀರಾ ಸಿರಿಧಾನ್ಯನ?
1: ಹೌದೌದು ಮೇಡಮ್, ನಮ್ಮ ಮನೆಗೆ ಮಾಡೋದೇ ಅದು.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
1: ಧನ್ಯವಾದ.
0: ನಿಮ್ಮ ಗೀತೆ ಖಂಡಿತ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಇದೀಗ ಮುಂದಿನ ಗೀತೆ ದಿಲ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರ ಗಾಯನದಲ್ಲಿ ಸಮೀರ್ ಅವರ ಸಾಹಿತ್ಯ, ಆನಂದ್ ಮಿಲಿಂದ್ ಅವರ ಸಂಗೀತ.

0: ಪಕ್ಕ ಮೇಡಮ್. ಮುಂಚೆ ನೆವಣಕ್ಕಿ ಅಂತ ಈಗ ಕನಸ ಆಗ್ಬಿಟ್ಟು ಮೇಡಮ್, 20 ವರ್ಷ ಹಿಂದ್ಗಡೆ ದೂರ ಆಗ್ಬಿಟ್ಟು ನಮ್ಗೆ ನೆವಣೆ.
1: ಮೇಡಮ್ ಅಂದ್ರೆ ನೀವು ಇವಾಗ ಬಳಸೋದು ಕಡಿಮೆ ಮಾಡಿದೀರಾ ಅಥವಾ?
0: ಕಡಿಮೆ ನಾವು ಬಳಸಿ ಮೇಡಮ್, ನಮಗೆ ಹುಡುಗರು ಅದನ್ನ ಊಟ ಮಾಡಲ್ಲ ಮೇಡಮ್. ಹಂಗೆ ಮೇಡಮ್
1: ಕೇಳ್ತಾ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ, ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ನಯಾ ದೌರ್ ಚಿತ್ರದಿಂದ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಗಾಯನದಲ್ಲಿ, ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ, ಓ ಪಿ ನಾಯರ್ ಅವರ ಸಂಗೀತ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಇದು ಆಕಾಶವಾಣಿ FM 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಮುಂದಿನ ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.

0: ನಮಸ್ತೆ, ನಿಮ್ಮ ಹೆಸರು?
1: ಲಿಂಗಜ್ಜ ವಾಲ್ಮೀಕಿ ಮೇಡಮ್, ಕೊಪ್ಪಳದಿಂದ.
0: ಏನ್ ಮಾಡ್ಕೊಂಡಿರೋ ತಾವು?
1: ನಮ್ದು ಸಣ್ಣ ಕಿರಣಿ ಅಂಗಡಿ ಇದೆ ಮೇಡಮ್ ಕೊಪ್ಪದಲ್ಲಿ.
0: ಕೇಳ್ತಾ ಇರ್ತೀರಾ ಆಕಾಶವಾಣಿ?
1: ಹ್ಞೂ ರೀ ಮೇಡಮ್, ಕೇಳ್ತಾ ಇರ್ತೀವ್ರಿ. ನಾವು ಬೆಳಗ್ಗೆ ಬಂದ್ರೆ ರೆಡಿ ಆನ್ ಮಾಡಿ ವ್ಯಾಪಾರ ಮಾಡ್ತೀವಿ ಮೇಡಮ್.
0: ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ಮರದ ಚಿತ್ರದಿಂದ ಮೇಡಮ್, ಮರದ ಟಂಗೆ ವಾಲ ಹೋಮ ಎನ್ನೋ ಗೀತೆ ಮೇಡಮ್.
0: ಹಾ, ಖಂಡಿತ ಪ್ರಸಾರ ಮಾಡೋಣ. ಇವತ್ತಿನ ವಿಷಯ ಸಿರಿಧಾನ್ಯ, ಇದರ ಕುರಿತಾಗಿ. ಹಾ, ನೀವು ಮಾತಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀರಾ ಹೇಗೆ?
1: ಹೌದ್ರಿ ಮೇಡಮ್, ನಾವು ಒಂದು ಸಿರಿಧಾನ್ಯಗಳನ್ನ ಒಂದೊಂದು ಕೆಜಿ ಪ್ಯಾಕೆಟ್ ಬರ್ತದೆ ಮೇಡಮ್ ಮಾರ್ಕೆಟ್ ನಲ್ಲಿ. ಅಂತ ತಂದು ನಾವು ಒಂದು ಅಷ್ಟು ಒಂದು ಮಿಕ್ಸ್ ಮಾಡಿ ನಮ್ಗೆ ಇಟ್ಟು ಇದು ಜೋಳದ ಹಿಟ್ಟಿನಲ್ಲಿ ಇಟ್ಟು ಜೋಳ ಅಕ್ಷ ಮಾಡ್ತೀನಿ ಮೇಡಮ್. ಜೋಳದ ಹಿಟ್ಟು ಅದ್ರಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಎಲ್ಲ ಮಿಕ್ಸ್ ಮಾಡಿದಂತ ಕಾಳುಗಳನ್ನ ಅದ್ರಲ್ಲಿ ಮಿಕ್ಸ್ ಮಾಡಿ ಸಿರಿಧಾನ್ಯಗಳು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿ ಅಕ್ಷಮ್ಮಂದು ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತೀರಿ.
0: ಯಾವ ಯಾವ ಸಿರಿಧಾನ್ಯದ ಬಳಕೆ ಮಾಡ್ತೀರಾ ನೀವು
1: ಮೇಡಮ್? ಇವು ನವಣಿ ಮೇಡಮ್, ಅರ್ಕ, ಉರ್ಲಿ, ಮತ್ತೆ ಇದು ರಾಗಿ, ಮತ್ತೆ ಇನ್ನೊಂದು ಎಷ್ಟೋ 9 ದಿನಸ ಐತಿ ಮೇಡಮ್. ಅದು ಎಲ್ಲ 9 ದಿನಸ ಒಂದೊಂದು ತೆಗೆದು ಎಲ್ಲ ಅಷ್ಟು ಮಿಕ್ಸ್ ಮಾಡಿ ಅದನ್ನ ನಮ್ಗೆ ಎಷ್ಟು ಜೋಳದಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ಇಟ್ಟು ಅಕ್ಷಮನ್ ರೊಟ್ಟಿ ಮಾಡ್ತಾರೆ ಮೇಡಮ್ ನಮ್ಮ ಮನೆಯಲ್ಲಿ.
0: ಹಾಗಾದ್ರೆ ಪ್ರತಿನಿತ್ಯ ಸೇವನೆ ಮಾಡ್ತೀರಾ
1: ಮೇಡಮ್?
0: ಪ್ರತಿನಿತ್ಯ ಸೇವನೆ ಮಾಡ್ತೀರಾ ಹಾಗಾದ್ರೆ?
1: ಹೌದ್ರಿ ಮೇಡಮ್, ಹೌದ್ರಿ ಮೇಡಮ್. ಇವಾಗ ಒಮ್ಮೆ ಅಂದ್ರೆ ಅದು ಜಾಸ್ತಿ ಇದಾಗಲ್ಲ ಮೇಡಮ್, ಅದು ದುಬಾರಿ ಇರ್ತದಲ್ಲ ಮೇಡಮ್. ಹಾಗಾಗಿ ಅದ್ರಲ್ಲಿ ಜೋಳದಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿ ನಾವು ರೊಟ್ಟಿ ಮಾಡ್ಕೊಂಡು ಅಂತೀವಿ ಮೇಡಮ್.
0: ಖುಷಿ ಆಯ್ತು ಸರ್ ಕೇಳಿ. ಹಾ, ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಮರ್ದ ಚಿತ್ರದಿಂದ ಮೊಹಮ್ಮದ್ ಅಜೀಜ್ ಅವರ ಗಾಯನದಲ್ಲಿ, ರಾಜೇಶ್ ಅವರ ಸಾಹಿತ್ಯ, ಪ್ರಯಾಗ್ ರಾಜ್ ಅವರ ಸಂಗೀತ.

0: ನೀವು ಕೇಳ್ತಿದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಗುಲ್ಮೊಹರ್ ಕಾರ್ಯಕ್ರಮ. ಇದೀಗ ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ ಸರ್, ಏನ್ ಮಾಡ್ಕೊಂಡಿರೋದು ತಾವು? ತಮ್ಮ ಹೆಸರು?
1: ನಿಂಗಪ್ಪ ಟೈಲರ್ ಅಂತಾರೆ ಮೇಡಮ್. ನಾವು ಟೈಲರ್ ಕೆಲಸ ಮಾಡ್ತಾರೆ. ಫೋನ್
0: ನಿಮ್ಗೆ ಯಾವ ಹಾಡ್ ಬೇಕಿತ್ತು? ಈ ಚಿತ್ರದಿಂದ ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ಸಿರಿಧಾನ್ಯ.
1: ಹೌದ್ರಿ ಮೇಡಮ್.
0: ಇದ್ರ ಬಳಕೆ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ?
1: ನಾವೊಂದ 5-6 ವರ್ಷ ಆಯ್ತು ಮೇಡಮ್ ಇದನ್ನ ನಾವು ಬಳಕೆ ಮಾಡಕತ್ತಿ. ಕೊರ್ಲೆ ಆರ್ಕ ಬರ್ದು ನವಣೆ ಸಾನೆ ಊದ್ಲು ಅಂತ ಹೇಳಿ ಬರ್ತಾವ್ರಿ ಮೇಡಮ್. ಅವು ಐದನ್ನು ಕೂಡಿಸಿ ಎಲ್ಲ ಉರಿತಾವ್ರಿ ಮೇಡಮ್. ಉರಿದು ಸಣ್ಣ ಮಿಕ್ಸಿ ಮಾಡ್ತಾರೆ, ಮಿಕ್ಸಿ ಮಾಡಿ ಗಂಜಿ ಮಾಡ್ಕೊಂಡು ಕುಡಿತಾವ್ರಿ ಮೇಡಮ್. ಅದು ಬಿ ಪಿ ಶುಗರ್ ಎಲ್ಲ ಕಡಿಮೆ ಆಗ್ತದೆ ನೋಡ್ರಿ ಮೇಡಮ್ ಅವ್ನ್ ಮಾಡಿದ್ರೆ.
0: ಹೌದಾ ಸರ್?
1: ಹ್ಞೂ ರೀ. ನಾವು ಈಗ 5 ವರ್ಷ ಆಯ್ತು ಹಂಗ್ ಯೂಸ್ ಮಾಡಕತ್ತೆ. ಹ್ಞೂ ರೀ ಮೇಡಮ್.
0: ಖಂಡಿತ ನಿಮ್ಮ ಉಪಯುಕ್ತ ಮಾಹಿತಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಖಂಡಿತ ಪ್ರಸಾರ ಆಗುತ್ತೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ. ಕೊನೆಯದಾಗಿ ಸಂದೇಶಗಳನ್ನ ಒಮ್ಮೆ ನೋಡೋಣ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಿಲೆಟ್ಸ್ ಬಗ್ಗೆ ಕಾರ್ಯಕ್ರಮ ಚೆನ್ನಾಗಿದೆ, ದಾವಣಗೆರೆಯಲ್ಲಿ ಎಲ್ಲಾ ತರಹದ ಸಿರಿಧಾನ್ಯ ಸಿಗುತ್ತೆ, ಅಭಾವ ಏನಿಲ್ಲ, ನಾವು ಕೂಡ ತಿಂಗಳಲ್ಲಿ 15 ದಿವಸ ಬಳಸುತ್ತೇವೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗೀತಾ ಜೋಶಿ ಕಲ್ಬುರ್ಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಸಿರಿಧಾನ್ಯಗಳನ್ನ ಬಳಸುತ್ತೇವೆ, ಹೆಚ್ಚಾಗಿ ಜೋಳ ಸಜ್ಜೆಯ ರೊಟ್ಟಿಗಳನ್ನ ಮಾಡ್ತೇವೆ, ಹಾಗೆ ಎಲ್ಲ ಬಗೆಯ ರಾಗಿ ಸಜ್ಜೆ ಜೋಳ ಕಡಲೆ ಹಿಟ್ಟು ಗಳನ್ನ ಮಿಶ್ರಣ ಮಾಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮ್ಯಾಟೊ ಹಾಕಿ ತಾಲಿಪಟ್ಟು ತಯಾರಿಸುತ್ತೇವೆ, ಹಾಗೆ ನವಣೆಯ ಅನ್ನವನ್ನ ನವಣೆಯ ಪಾಯಸ ಮಾಡ್ತೇವೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಮಧ್ಯಾಹ್ನದ ಪ್ರಸಾರದಲ್ಲಿ ಹಿಂದಿ ಚಿತ್ರಗೀತೆಗಳು ಬಹಳ ಇಂಪಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ರಾಮಚಂದ್ರ ಟೇಲರ್, ಈರಣ್ಣ ಜೇವೂರ, ಅಕ್ಕಲಕೋಟೆ ಕೋಟ ತಾಲೂಕಿನ ಮೈಂದರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದಿಂದ. ನಂತರ ನಂಬರ್ ಎಂಡಿಂಗ್ ವಿತ್ 9899 ಅವರು ಸಂದೇಶವನ್ನ ಕಳಿಸಿದ್ದಾರೆ. ವಾರದಲ್ಲಿ ಒಮ್ಮೆ ಸಜ್ಜೆ ಅಥವಾ ನವಣೆಯನ್ನ ಉಪಯೋಗಿಸ್ತೀವಿ ಅಂತ ಚಂದ್ರಶೇಖರ ಬಿ ಎಚ್ ದೇವದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನರ ರೂಪ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಳೂಟಗಿ ಇಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಗೆಳತಿ ಆರ್ಜೆ ಶ್ರಾವ್ಯ ಹರುಮನೆ. ಇದೀಗ ಗೀತೆ ಹಮ್ ಆಪ್ಕೆ ಹೇ ಕೌನ್ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ರವೀಂದರ್ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ.

ಸಮಯ 5 ಗಂಟೆ, ತರಂಗಾಂತರ 102.1 MHz ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ರೇಡಿಯೋ ಸಖಿ ಸಂಧ್ಯಾ.

ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದೊಳ್ಳೆ ಮಾತಿನೊಂದಿಗೆ ಕಾರ್ಯಕ್ರಮದ ಶುಭಾರಂಭ ಮಾಡೋಣಂತೆ. ಒಳ್ಳೆ ಮಾತು ಹೀಗಿದೆ: ಜೀವನದಲ್ಲಿ ನಾವು ಎಂದೋ ಯಾರಿಗೋ ಮಾಡಿದ ಉಪಕಾರ ಯಾವತ್ತೂ ವ್ಯರ್ಥವಾಗದು, ಒಂದಲ್ಲ ಒಂದು ರೀತಿಯಲ್ಲಿ ಮರಳಿ ನಮಗೆ ಬಂದೇ ಬರುತ್ತದೆ. ಮತ್ತೊಮ್ಮೆ, ಜೀವನದಲ್ಲಿ ನಾವು ಎಂದೋ ಯಾರಿಗೋ ಮಾಡಿದ ಉಪಕಾರ ಯಾವತ್ತೂ ವ್ಯರ್ಥವಾಗದು, ಅದು ಒಂದಲ್ಲ ಒಂದು ರೀತಿಯಲ್ಲಿ ಮರಳಿ ನಮಗೆ ಬಂದೇ ಬರುತ್ತದೆ ಅನ್ನುವಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ, ಸದಾ ಒಳ್ಳೆಯದನ್ನೇ ಮಾಡೋಣ ಅನ್ನುವಂತಹ ಸದಾಶಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಯಾವಾಗಲೂ ಇರುವಂತೆ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಆ ವಿಶೇಷ ಏನು ಅನ್ನೋದನ್ನು ನೀವು ಗೀತೆಗಳನ್ನು ಕೇಳ್ತಾ ಗೆಸ್ ಮಾಡಿ, ವ್ಯಕ್ತಿ ಇರಬಹುದಾ, ವಸ್ತುನ, ಅಥವಾ ಮತ್ತೇನು ಅನ್ನೋದನ್ನು ಗೆಸ್ ಮಾಡ್ತಾ ಗೀತೆಗಳನ್ನು ಕೇಳಿ. ಮೊದಲನೇ ಗೀತೆ ಚಿ ಉದಯ್ ಶಂಕರ್ ಅವರ ಲೇಖನಿಯಿಂದ ಮೂಡಿ ಬಂದಿದೆ. ಇಳಿಯರಾಜ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದಿಂದ ಈ ಗೀತೆ

ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಲೋಕ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ವೀರಭದ್ರ ಚಿತ್ರದ್ದು. ಮನು ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಸ್ನೇಹಿತರೆ, ಈಗ ಸಮಯ 5:49:49 ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ನೀವು ಕೇಳ್ತಾ ಇದ್ರಿ ಕನ್ನಡ ಚಿತ್ರಗೀತೆಗಳನ್ನು. ಅದರಲ್ಲೂ ಕೂಡ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ದೆ, ಅದು ವಸ್ತುನ ವ್ಯಕ್ತಿನ ಮತ್ತೇನೋ ವಿಷಯನ ಗೆಸ್ ಮಾಡ್ತಾ ಗೀತೆಗಳನ್ನು ಕೇಳ್ರಿ ಅಂತ ಹೇಳಿದ್ದೆ. ಈಗಾಗಲೇ ಗೆಸ್ ಮಾಡಿರ್ತೀರಿ ಅಂತ ಅನ್ಕೋತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಕ್ಲೂವನ್ನು ಕೊಟ್ಬಿಡ್ತೀನಿ. ಇದು ಒಂದು ವಿಷಯ ಅಲ್ಲ, ವಸ್ತುನೂ ಅಲ್ಲ, ಒಬ್ಬ ವ್ಯಕ್ತಿಯ ಕುರಿತ ಗೀತೆಗಳು ಇಂದಿನ ವಿಶೇಷ ಚಿತ್ರಗೀತೆಗಳು. ಆ ವ್ಯಕ್ತಿ ಯಾರು ಅನ್ನೋದನ್ನು ನನ್ನ ಈ ಕಾರ್ಯಕ್ರಮದ ಜೊತೆಯಾಗಿ ಇರಿ ಕೊನೆಯ ತನಕ. ಆಗ ನಿಮಗೆ ನೀವು ಗೆಸ್ ಮಾಡಿದ್ದು, ನಾನು ಪ್ರಸಾರ ಮಾಡ್ತಾ ಇರೋ ಗೀತೆಗಳು, ಇಂದಿನ ವಿಶೇಷತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಕಾರ್ಯಕ್ರಮದ ಮುಂದಿನ ಗೀತೆ ಸುಳಿಗಾಳಿ ಚಿತ್ರದ್ದು. ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ ಇದೆ, ಎಂ ರಂಗರಾವ್ ಅವರ ರಾಗ ಸಂಯೋಜನೆ ಇದೆ, ಎಸ್ ಜಾನಕಿ ಅವರು ಹಾಡಿದ್ದಾರೆ.

ಸ್ನೇಹಿತರೆ, ಇದುವರೆಗೂ NSN ಲಕ್ಷ್ಮೀನಾರಾಯಣ್ ಭಟ್ ವಿರಚಿತ ಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಸಂಗೀತದಲ್ಲಿ SJ ಅವರ ಧ್ವನಿಯಲ್ಲಿ ಪುಣ್ಯಕೋಟಿ ಚಿತ್ರದಿಂದ ಕೇಳಿದ್ರಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಾಗೇಂದ್ರ ಪಾಲ್ ರೆಡ್ಡಿ ಅವರ ಗೀತ ರಚನೆ, ಎಂ ರಂಗರಾವ್ ಅವರ ರಾಗದಲ್ಲಿ ರಾಗ ತಾಳ ಚಿತ್ರದ ಗೀತೆಯನ್ನು ಕೇಳಿ SJ ಅವರ ಧ್ವನಿಯಲ್ಲಿ. ಈಗಾಗಲೇ ಹೇಳಿದಂತೆ ಒಂದು ವಿಶೇಷತೆ ಇರುವಂತಹ ಗೀತೆಗಳು ಇಂದಿನ ಕನ್ನಡ ಚಿತ್ರಗೀತೆಗಳು ಅಂತ ಹೇಳಿದ್ದೆ. ಮತ್ತೊಂದು ಕ್ಲೂ ಕೂಡ ಕೊಟ್ಟಿದ್ದೆ. ಆ ಕ್ಲೂ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಗೀತೆಗಳು ಅಂತ ಹೇಳಿದ್ದೆ. ಹೌದು ಸ್ನೇಹಿತರೆ, ನೀವು ಕ್ಲೂವನ್ನು ತಗೊಂಡು ಸರಿಯಾದ ಊಹೆಯನ್ನು ಮಾಡಿರ್ತೀರಿ, ನಿಮಗೆ ಸರಿಯಾಗಿರುತ್ತೆ ಅಂತ ನಾನು ಅನ್ಕೋತಾ ಈಗ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇಂದಿನ ಎಲ್ಲ ಗೀತೆಗಳು SJ ಅವರ ಧ್ವನಿಯಲ್ಲಿ ಮೂಡಿ ಬಂದವು. SJ ಅಂತಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅವರನ್ನು ಜಾನಕಿ ಅಮ್ಮ ಅಂತಲೇ ಇಡೀ ದೇಶ ನೆನಪಿಸ್ಕೊಳ್ತದೆ. ಅಂತಹ ಒಂದು ಸಿರಿಕಂಠದ ಗಾಯಕಿ ನಮ್ಮನ್ನಾಗಲಿ ಈಗಾಗಲೇ 9 ದಿನಗಳು ಕಳೆದು ಹೋಗಿದೆ. ಅವರ ಒಂದು ನೆನಪಿನಲ್ಲಿ ಇಂದಿನ ಈ ಸಂಜೆ ನಮ್ಮ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಈ ಗೀತೆಗಳನ್ನು ಅವರಿಗಾಗಿ, ಅವರ ಅಭಿಮಾನಿಗಳಿಗಾಗಿ ಪ್ರಸಾರ ಮಾಡ್ತಾ ಇದೆ. ಇನ್ನು ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳುವಂತಹ ಸಮಯ. ರಾಗ ತಾಳ ಚಿತ್ರದ್ದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರೆ, ವಿಶೇಷವಾಗಿ ಎಸ್ ಜಾನಕಿ ಅವರ ಸಿರಿ ಕಂಠದಲ್ಲಿ ಮೂಡಿಬಂದಂತಹ ಗೀತೆಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:05 ಆಗಿದೆ. ಈಗ ಯುವವಾಣಿ ಕಾರ್ಯಕ್ರಮ.

0: ಇಂದಿನ ಯುವವಾಣಿಯಲ್ಲಿ ಮಸ್ಕಿಯ ವಿದ್ಯಾನಿಕೇತನ ಸ್ವತಂತ್ರ ಪದವಿ ಪೂರ್ವ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿ. ಅದಕ್ಕೂ ಮುಂಚೆ ಕೆಲವು ಪ್ರಕಟಣೆಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಸ್ಕೆಯ ವಿದ್ಯಾನಿಕೇತನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ. ನಮ್ಮ ಭಾರತೀಯ ಸಂಪ್ರದಾಯದಂತೆ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನು ಹಾಡಲಿದ್ದಾರೆ ಕುಮಾರಿ ನಂದಿನಿ ಇವರು.

0: கைய வேறொந்து நாம விண்ணேத்த கைய வேறொந்து நாம விண்ணேத்த கைய.
1: ಮುಂದಿನ ಕಾರ್ಯಕ್ರಮ ಭಾಷಣ. ವರದಕ್ಷಿಣೆ ನಮ್ಮ ಭಾರತೀಯ ಸಮಸ್ಯೆ ಮತ್ತು ಸಾಮಾಜಿಕ ಪಿಡುಗು. ಒಂದು ಹೆಣ್ಣು ಶೋಷಿತಳಾಗುವುದು ಈ ಒಂದು ಸಮಸ್ಯೆಯಿಂದ. ಆ ಸಮಸ್ಯೆಯ ಕುರಿತಾಗಿ ಮಾತನಾಡಲಿದ್ದಾರೆ ಕುಮಾರಿ ಕಾವೇರಿಯವರು.
2: ವರದಕ್ಷಿಣೆ ಎಂಬುದು ಒಂದು ಸಾಮಾಜಿಕ ಪಿಡುಗು. ಇದು ಒಂದು ದೇಶಾದ್ಯಂತ ವ್ಯಾಪಿಸಿರುವ ಒಂದು ಬಹುದೊಡ್ಡ ಸಮಸ್ಯೆಯಾಗಿದೆ. ವರದಕ್ಷಿಣೆ ಸಾಮಾಜಿಕ ಕಳಂಕ ಮತ್ತು ಹಿಂದಿನ ಕಾಲದಲ್ಲಿ ವರದಕ್ಷಿಣೆ ಎಂಬುದು ಪೋಷಕರು ವರನಿಗೆ ಉಡುಗೊರೆಯಾಗಿ ನಗ, ನಾಣ್ಯ, ಆಸ್ತಿ, ನಿವೇಶನ ಮೊದಲಾದವುಗಳನ್ನು ಕೊಡುವುದನ್ನೇ ವರದಕ್ಷಿಣೆ ಎಂದು ಕರೀತಿದ್ರು. ಆದರೆ ಹಿಂದೆ ಕೆಲವೇ ವರ್ಗಗಳಲ್ಲಿ ಸೀಮಿತವಾಗಿದ್ದ ಇಂದು ಇದು ಒಂದು ಸಾಮಾಜಿಕ ಕಟ್ಟುಪಾಡಾಗಿದೆ. ಅನೇಕ ವರದಕ್ಷಿಣೆ ಕೊಡುವ ಸಾಮರ್ಥ್ಯ ಇಲ್ಲದ ಅನೇಕ ತಂದೆ ತಾಯಿಗಳು ಹೆಣ್ಣು ಮಕ್ಕಳ ಮದುವೆ ಮಾಡಿ ಸಾಲಗಾರರಾಗುತ್ತಿದ್ದಾರೆ. ಮತ್ತು ವರದಕ್ಷಿಣೆ ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಎರಡೂ ಶಿಕ್ಷೆಗೆ ಅಪರಾಧವಾಗಿದೆ. ವರದಕ್ಷಿಣೆ ವಿರೋಧಿ ಕಾನೂನನ್ನು ತಡೆಗಟ್ಟಲು 1961 ಜಾರಿಗೆಯನ್ನು ಮಾಡಲಾಗಿದೆ. ಇನ್ನು ಹೆಚ್ಚು ಪರಿಣಾಮಕಾರಿಯಾಗಬೇಕೆಂದು ಇದು 1986 ಈ ತಿದ್ದುಪಡಿಯನ್ನು ಮಾಡಲಾಗಿದೆ. ವರದಕ್ಷಿಣೆ ಪಡೆದವರು ಮತ್ತು ಕೊಳ್ಳುವವರು ಎರಡೂ ಶಿಕ್ಷೆಗೆ ಅಪರಾಧವಾಗಿದೆ. ಹೆಣ್ಣು ಗಂಡು ಎಂಬ ಭೇದ ಭಾವ ಮರೆತು ಯುವ ಜನಾಂಗ ವರದಕ್ಷಿಣೆ ಕೊಡುವುದಿಲ್ಲ ಮತ್ತು ತೆಗೆದುಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಬೇಕು. ವರದಕ್ಷಿಣೆ ಪಡೆದವರು ಮತ್ತು ತೆಗೆದುಕೊಳ್ಳುವವರು ಸಮಾಜದಿಂದ ಬಹಿಷ್ಕರಿಸಬೇಕು. ಹಾಗೆ ಹೆಣ್ಣಿಗೆ ನ್ಯಾಯವನ್ನು ಒದಗಿಸಿಕೊಡಬಹುದು, ಹೆಣ್ಣಿನ ಮೇಲಾಗುವ ದೌರ್ಜನ್ಯವನ್ನು ತಡೆಗಟ್ಟಬಹುದು. ಆಗ ಗಾಂಧೀಜಿಯವರ ಕನಸಿನ ಭಾರತ ನನಸಾಗಲು ಸಾಧ್ಯ.
1: ಮಿಮಿಕ್ರಿ ಕಾರ್ಯಕ್ರಮವನ್ನು ದ್ವಿತೀಯ PUC ವಿದ್ಯಾರ್ಥಿಯಾದ ಮನೋಹರ್ ಇವರಿಂದ.
3: ಇದು ಹಾಡು ಕತ್ತೆ ಕಾಗೆ ಕೋಗಿಲೆ ಆಮೇಲೆ ಬೆಕ್ಕು.
1: ಕವನ ವಾಚನ ವಾಚಿಸಲಿದ್ದಾರೆ ಪ್ರಥಮ PUC ವಿದ್ಯಾರ್ಥಿನಿಯಾದ ಶ್ರೀದೇವಿ ಇವರಿಂದ. ಕಣ್ಣು ನಿನ್ನದಾದರೆ ಕಣ್ಣೀರು ನನ್ನದಾಗಲಿ, ಹೃದಯ ನಿನ್ನದಾದರೆ ಮಿಡಿತ ನನ್ನದಾಗಲಿ, ನನ್ನ ಸ್ನೇಹ ಇಷ್ಟೇ ಅಲ್ಲ, ನಿನ್ನ ಉಸಿರು ನಿಂತಾಗ ಸಾವು ನನ್ನದಾಗಲಿ, ಕನಸು ನನಸಾಗಲಿ, ಮನಸ್ಸು ಮಲ್ಲಿಗೆಯಾಗಲಿ, ಬದುಕು ಬಂಗಾರವಾಗಲಿ, ಸ್ನೇಹದ ನೆನಪು ಸದಾ ಹಸಿರಾಗಲಿ, ಭೂಮಿ ವೃತ್ತಾಕಾರ ಆಕಾಶ ನೀಲಾಕಾರ, ನನ್ನನ್ನು ನೆನೆಸುವವರ ಹೃದಯದಲ್ಲಿ ನಾ ಸಾಕ್ಷಾತ್ಕಾರ, ಸಿಹಿ ಇರಲಿ ಕಹಿ ಇರಲಿ ಸವಿಯಾದ ಮನವಿರಲಿ, ಆ ಮನದಲ್ಲಿ ಮಲ್ಲಿಗೆಯ ಕಂಪಿರಲಿ, ಆ ಕಂಪಿನಲ್ಲಿ ಹೂವಿನ ಗಂಧವಿರಲಿ, ಕಣ್ಣು ತೆರೆದರೆ ಜೀವನ, ಕಣ್ಣು ಮುಚ್ಚಿದರೆ ಮರಣ, ಜನನ ಮರಣಗಳ ನಡುವೆ ನಡೆದಿದೆ ಜೀವನದ ಪಯಣ, ಉಸಿರೇ ಓ ನನ್ನ ಉಸಿರೆ, ನೀ ನನ್ನ ಬಾಳಿನ ಆಸರೆ, ನೀನಿರುವ ಬದುಕೆಲ್ಲ ಹಸಿರೆ, ಪ್ರೀತಿಗೆ 100 ಅರ್ಥ, ಸ್ನೇಹಕ್ಕೆ 1 ಅರ್ಥ, ಪ್ರೀತಿ ಇಲ್ಲದ ಜೀವನ ವ್ಯರ್ಥ, ಸ್ನೇಹವಿಲ್ಲದ ಜೀವನ ಅನರ್ಥ, ಗೀತೆಗಾಗಿ ಸಂಗೀತ ಹುಡುಕಿದೆ, ಹಾಡಿಗಾಗಿ ರಾಗ ಹುಡುಕಿದೆ, ರಾಧೆಗಾಗಿ ಕೃಷ್ಣನನ್ನು ಹುಡುಕಿದೆ, ಸ್ನೇಹಕ್ಕಾಗಿ ನಾನು ಗೆಳತಿಯನ್ನು ಹುಡುಕಿದೆ, ಹೃದಯವೆಂಬ ತೋಟದಲ್ಲಿ ಪ್ರೀತಿಯ ಅಮೃತ ಕೂಡಿದ, ಒಲವಿನ ಆ ನೋಟದಲ್ಲಿ ಜಗವ ಗೆಲ್ಲುವ ಭರವಸೆ ಕಂಡೆ, ಸ್ನೇಹಕ್ಕೆ ತ್ಯಾಗವೇ ಸಾಕ್ಷಿ, ಆಕಾಶಕ್ಕೆ ನಕ್ಷತ್ರವೇ ಸಾಕ್ಷಿ, ಹೃದಯ ಬಡಿತವೇ ಸಾಕ್ಷಿ, ಸ್ನೇಹಕ್ಕೆ ಈ ನನ್ನ ಕವನವೇ ಸಾಕ್ಷಿ, ಕನಸು ಬಾಳಿಗೆ ಸ್ಫೂರ್ತಿ, ಭರವಸೆ ಕೆಲಸಕ್ಕೆ ಸ್ಫೂರ್ತಿ, ನಗು ಯಶಸ್ಸಿಗೆ ಸ್ಫೂರ್ತಿ, ಒಲವು ಜೀವನಕ್ಕೆ ಸ್ಫೂರ್ತಿ, ಆಕಾಶದಲ್ಲಿರುವ ನಕ್ಷತ್ರನ ಇಷ್ಟಪಟ್ಟೆ ಆದ್ರೆ ಮುಟ್ಟೋಕ್ಕೆ ಆಗಲಿಲ್ಲ, ಸಮುದ್ರದಲ್ಲಿರುವ ನೀರನ್ನು ಇಷ್ಟಪಟ್ಟೆ ಆದ್ರೆ ಈಜೋಕ್ಕೆ ಆಗಲಿಲ್ಲ, ಬೀಸುತ್ತಿರುವ ಗಾಳಿನ ಇಷ್ಟಪಟ್ಟೆ ಆದ್ರೆ ಹಿಡಿಯೋಕ್ಕೆ ಆಗಲಿಲ್ಲ, ಸವಿಯಾದ ಮಾತಿನಲ್ಲಿ ಸಿಹಿಯಾದ ರುಚಿ ತುಂಬಿದೆ, ಕಹಿಯಾದ ಮಾತಿನಲ್ಲಿ ವಿಷವಾದ ದ್ವೇಷ ತುಂಬಿದೆ, ದ್ವೇಷವನ್ನು ಮರೆಯಲು ಬಾಳಿಗೆ ಔಷಧಿ, ಗೆಳತಿ ಇಲ್ಲದ ಗೆಳೆಯ ಬಾಲಂಗೋಚಿ ಇಲ್ಲದ ಗಾಳಿಪಟ, ಆಗಸಕ್ಕೆ ಆರುತ್ತಿದೆ ಪ್ರೇಮಪಟ, ನಗು ಸಂತೋಷದ ಸಂಕೇತ, ಅಳುವು ದುಃಖದ ಸಂಕೇತ, ಮೌನ ಕೊರಗಿನ ಸಂಕೇತ, ಕೊರಗು ಚಿಂತೆಯ ಸಂಕೇತ, ಮಾತು ಬಿಟ್ಟಾಗ ಮೌನವೇ ಆಸರೆ, ಮೌನವಾಗಿರುವ ಮನಕ್ಕೆ ಕನಸುಗಳೇ ಆಸರೆ, ಅಕ್ಕರೆಯ ಒಲವಿನಲ್ಲಿ ಸಕ್ಕರೆಯ ಸವಿ ಇರಲಿ, ಆಗಸದ ಅಂಗಳದಲ್ಲಿ ನಕ್ಷತ್ರದಂತ ಮಿನುಗಿರಲಿ, ಸ್ನೇಹವೆಂಬ ಮಂಜುಗಡ್ಡೆಯಲ್ಲಿ ಕರಗಿ ನೀರಾದೆನು ನಾನು, ಅದರ ತಂಪಿಗೆ ಮಧುರ ಕಂಪಿಗ ಮರುಳಾದೆನು ನಾನು. ಈಗ ಭಾವಗೀತೆ ಹಾಡಲಿದ್ದಾರೆ ಬಸಲಿಂಗಮ್ಮ ಇವರಿಂದ.

0: ನಂತರದ ಕಾರ್ಯಕ್ರಮ ಒಗಟು. ಒಗಟನ್ನ ಹೇಳಲಿದ್ದಾರೆ ಬಸ್ಲಿಂಗಮ್ಮ ಸೆಕೆಂಡ್ ಪಿ ಯು ಸಿ.
1: ಅಂಗೈ ಕೊಟ್ರೆ ಮುಂಗೈ ನುಂಗುತ್ತೆ, ಏನದು? ಇದರ ಉತ್ತರ ಶರ್ಟ್. ನೀರಲ್ಲೇ ಹುಟ್ಟುತ್ತೆ, ನೀರಲ್ಲೇ ಬೆಳೆಯುತ್ತೆ, ನೀರು ತಾಕಿದ್ರೆ ಮಠ ಮಾಯ, ಏನದು?
2: ಇದರ ಉತ್ತರ ಉಪ್ಪು.
1: ಕಣ್ಣಲ್ಲೇ ಕುಕ್ಕೋದಲ್ಲ, ನೀರಲ್ಲಿ ಬೆಳೆಯೋದಲ್ಲ, ಎಲ್ಲೆಲ್ಲೂ ಕಂಡ್ರು ಮಡಿ ವಸ್ತು, ಆ ಪಕ್ಷಿ ಯಾವುದು?
2: ಇದರ ಉತ್ತರ ಬೆಳ್ಳಕ್ಕಿ.
1: ದೊರೆ ಮೇಲೆ ಹುಟ್ಟುವುದು, ದೊರೆಯಾಗಿ ಬಾಳುವುದು, ಅರಮನೆಗೆ ಉತ್ತರ ಕೊಡುವುದು, ಏನದು?
2: ಇದರ ಉತ್ತರ ತಾಳೆ ಮರ.
1: ಹಸಿ ಹಸಿಯ ಬೆಳೆ, ಮಸಿ ಬಣ್ಣದ ಬೆಳೆ, ಬಿಸಿ ನೀರ ಹಾಕಿ ಸಲಹುವೆನು, ಏನದು?
2: ಇದರ ಉತ್ತರ ತಲೆಗೂದಲು.
1: ಬಗಲಲ್ಲೇ ಕುಕ್ಕುವುದು, ಬಾಯಲ್ಲಿ ತುಂಬುವುದು,
2: ಇದರ ಉತ್ತರ ಬೀಸುವ ಕಲ್ಲು.
1: ತತ್ತಾರೆ ಎಲೆ, ತಾರೆ ಎಲೆ, ಮುಚ್ಚುಳ ತೆಗೆದ್ರೆ 300 ಎಲೆ, ಆ ಹೂವು ಯಾವುದು?
2: ಇದರ ಉತ್ತರ ಸೇವಂತಿ.
1: ತಲೆ ಇಲ್ಲದ ಅಜ್ಜ ಊರಿಂದ ಊರಿಗೆ ಪ್ರಯಾಣ ಮಾಡ್ತಾನೆ, ಏನದು?
2: ಇದರ ಉತ್ತರ ದಿಮ್ಮೆ.
1: ಚೋಟುದ್ದ ರಾಜ ಮೇಲುದ್ದ ಟೋಪಿ ಹಾಕೊಂಡು ಚಟ್ಪಟ್ ಅಂತ ನಡೆದ್ರೆ ನಿಮಿಷದಲ್ಲಿ ಬೂದು,
2: ಇದರ ಉತ್ತರ ಬೆಂಕಿ ಕಡ್ಡಿ.
1: ಕೂಸು ಕುದುರೆ ಗಾತ್ರ, ಮಾಸು ಮನೆ ಗಾತ್ರ, ಕೂಸಿನವರ ತಾಯಿ ಸಾಸಿವೆ ಗಾತ್ರ, ಏನದು?
2: ಇದರ ಉತ್ತರ ರಾಗಿ.
1: ಸುದ್ದಿ ಬುದ್ಧಿಯಲ್ಲಿದೆ, ಸುದ್ದಿ ಲದ್ದಿಯಲ್ಲಿಲ್ಲ, ಏನದು?
2: ಇದರ ಉತ್ತರ ಮಹಾಪ್ರಾಣದ ಚಿಹ್ನೆ.
1: ಪ್ರಾಣವಿಲ್ಲ ಆರುತ್ತೆ, ಜೀವವಿಲ್ಲ ಕೂಗುತ್ತೆ, ಏನದು?
2: ಇದರ ಉತ್ತರ ವಿಮಾನ.
1: ಅಪ್ಪನ್ಗಿಂತ ಮಗನೇ ಮೊದಲು ಹುಟ್ಟಾನೆ, ಏನದು?
2: ಇದರ ಉತ್ತರ ಹೊಗೆ.
0: ಈಗ ನೀವು ಒಗಟನ್ನ ಆಲಿಸ್ತಿದ್ರಲ್ವಾ, ಈಗ ಮುಂದೆ ಹೋಗೋಣ ಆಶುಭಾಷಣವನ್ನ. ಜ್ಯೋತಿಯವರಿಂದ ಆಶುಭಾಷಣ. ವಿಷಯ ಅವರಿಗೆ ನಾನು ಶಿಕ್ಷಕಿಯಾದರೆ.
3: ನಾನು ಶಿಕ್ಷಕಿಯಾದರೆ, ಈಗಿನ ಸಮಾಜದಲ್ಲಿ ಶಿಕ್ಷಕರು ಸಮಾಜದ ನಿರ್ಮಾತೃ ಅಂತ ಹೇಳ್ತಾರೆ, ಅದು ಸತ್ಯ. ಯಾಕಂದ್ರೆ ಶಿಕ್ಷಕರ ಕೈಯಲ್ಲಿ ಕಲ್ತವ್ರೆ ಮುಂದೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ದೇಶಕ್ಕೆ ಪ್ರತಿಭೆಗಳನ್ನ ನೀಡ್ತಾರೆ ಅಂತಾನೆ ಹೇಳ್ಬೋದು. ಇವತ್ತು ರಾಜಕಾರಣಿಗಳೇ ಆಗಿರ್ಬೋದು, ಅಥವಾ ಅವರು ಇಂಜಿನಿಯರು, ಡಾಕ್ಟರ್ಗಳು ಏನೆಲ್ಲ ಅಂತಿರಲ್ಲ, ಅವರು ಯಾರು ಶಿಕ್ಷಣ ಕಲ್ತಿರಲ್ಲ, ಅವ್ರಿಗೆ ಒಂದು ಒಳ್ಳೆ ಉತ್ತಮ ಸ್ಥಾನವನ್ನು ನಿರ್ಮಿಸೋರೆ ಈ ಶಿಕ್ಷಕರು. ನಾನು ಶಿಕ್ಷಕಿಯಾದರೆ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತೇನೆ. ಈಗಿನ ಸಮಾಜದಲ್ಲಿ ಹೇಳ್ಬೋದಾದ್ರೆ ವಿದ್ಯಾರ್ಥಿಗಳು ಯಾರು ಶಿಕ್ಷಣವನ್ನು ಕಲಿಯಲು ಮುಂದೆ ಬರ್ತಾನೆ ಇಲ್ಲ. ಅಂಥ ಒಂದು ವಿದ್ಯಾರ್ಥಿಗಳಿಗೆ, ಹುಷಾರಿದ್ದ ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕಿಂತಲೂ ಯಾರು ದಡ್ಡರಿರ್ತಾರೋ ಅವರನ್ನು ಗುರುತಿಸಿ ಉನ್ನತ ಮಟ್ಟಕ್ಕೆ ತರಬಹುದೇ, ಅದು ಒಂದು ಒಳ್ಳೆಯ ಕೆಲಸನೇ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಶಿಕ್ಷಣದ ಅರ್ಥನೇ ಗೊತ್ತಿರಲ್ಲ. ಅಂಥವ್ರಲ್ಲಿ ಅಕ್ಷರದ ಜ್ಞಾನ, ಶಿಕ್ಷಣದ ಮಹತ್ವ, ಶಿಕ್ಷಣ ಮುಂದೆ ಏನೆಲ್ಲ ಸಾಧನೆಗಳಿಗೆ ಗುರಿಯಾಗುತ್ತಿದೆ ಎಂಬುದನ್ನು ನಾವು ಅವರ ಮುಖಾಂತರನೇ ತಿಳಿಸಿದಾಗ ಮಾತ್ರ ಅದು ಶಿಕ್ಷಕ ವೃತ್ತಿಗೆ ಒಂದು ಉತ್ತಮ ನಿದರ್ಶನ ಅಂತಾನೆ ಹೇಳ್ಬೋದು. ನಾನು ಶಿಕ್ಷಕಿ ಆದರೆ ಏನೇ ಸಮಾಜದಲ್ಲಿ ಪ್ರತಿಭೆಗಳಿಗೆ ಅಥವಾ ಪ್ರತಿಭೆಗಳನ್ನು ಗುರುತಿಸುವುದಕ್ಕೆ ಶಿಕ್ಷಕರೇ ಮುಖ್ಯ ಕಾರಣರಾಗಿರುತ್ತೆ.
0: ಆಶುಭಾಷಣ. ನಾನು ಶಿಕ್ಷಕಿಯಾದರೆ ಶಿಕ್ಷಕರ ಪಾತ್ರ ಸಮಾಜದಲ್ಲಿ ಎಷ್ಟು ಮುಖ್ಯ, ವಿದ್ಯಾರ್ಥಿಗಳನ್ನ ಒಬ್ಬ ನಾಗರಿಕರನ್ನಾಗಿ ಮಾಡಲಿಕ್ಕೆ ಶಿಕ್ಷಕರು ಎಷ್ಟೆಲ್ಲ ಶ್ರಮ ವಹಿಸ್ತಾರೆ ಅಂತ ಹೇಳಿ ವಿದ್ಯಾರ್ಥಿನಿ ತನ್ನ ಮಾತಿನೊಂದಿಗೆ ವ್ಯಕ್ತಪಡಿಸಿದ್ರು. ಮುಂದಿನ ಕಾರ್ಯಕ್ರಮ ನಗೆಹನಿ. ನಗೆಹನಿಯ ಕಾರ್ಯಕ್ರಮವನ್ನು

0: ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾದ ಶರಣ ಬಸವ ಇವರು.
1: ಶಿಕ್ಷಕರು ಶಾಲೆ ಬಿಟ್ಟ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಕ್ಕೆ ಊರಲ್ಲಿ ಬಂದಿರ್ತಾರಂತೆ. ಅವ್ರ ಅಜ್ಜ ಹೇಳ್ತಾನಂತೆ ಗುಂಡನಿಗೆ, ಗುಂಡ ನಿಮ್ ಶಿಕ್ಷಕರು ಬರ್ತಾ ಇದ್ದಾರೆ, ಬಚ್ಚಿಟ್ಕೋ ಹೋಗ ತಾತ, ಮೊದ್ಲು ನೀ ಬಚ್ಚಿಟ್ಕೋ ಹೋಗ ಅಂತಾನ. ಯಾಕೋ ಗುಂಡ, ನಾನು ಯಾಕೆ ಬಚ್ಚಿಟ್ಟು, ನೀ ಸತ್ತೋಗಿದೆ ಅಂತ ನಾ 2.5 ರಜೆ ತಗೊಂಡಿದ್ದೀನಿ, ನೀ ಬಚ್ಚಿಟ್ಕೊ ಮೊದ್ಲು ಅಂತ. ಒಂದಿನ ಕಾಲೇಜಲ್ಲಿ ಫಂಕ್ಷನ್ ನಡೆದಿರ್ತಂತೆ, ಎಲ್ಲರೂ ಮಾತಾಡ್ತಾರಂತೆ. ಎಲ್ಲರೂ ಮಾತಾಡಿದ ಮೇಲೆ ಗುಂಡನ್ ಬರ್ತಂತೆ. ನಂತರ ಅವ್ರು ಹೇಳ್ತಾರಂತೆ ನಿರ್ಮಾಪಕರ, ಎಲ್ಲರೂ ಈ ವಿಷಯದ ಬಗ್ಗೆ ಹೇಳಾರಪ್ಪ, ನೀನೇ ವಿಷಯ ತಗೋಬೇಡ, ಆ ವ್ಯಕ್ತಿಗಳ ಬಗ್ಗೆ ಅಷ್ಟು ಮಾತಾಡ, ವಿಷಯ ಹಂಗೆ ಹೆಸರೇ ಹೇಳಲಾರ್ದಂಗೆ ಮಾತಾಡ ಅಂತ ಮಾತಾಡ್ತಾನಂತೆ. ಇವ್ರು ಹಿಂಗಾದ್ರೆ ಇದು ಹಿಂಗಾತು, ಇದು ಹಿಂಗಾತಪ್ಪ ಅಂದ್ರೆ ಯಾಕೆ ಕಾರಣ ಅಂದ್ರೆ ಅವ್ರು ಹಂಗಾದಕ್ಕೆ ಇದು ಹಿಂಗಾತು. ಇದು ಹಿಂಗಾಗ್ಬೇಕಾದ್ರೆ ಅವ್ರು ತುಂಬ ಹಂಗೆ ಕಷ್ಟಪಟ್ಟಾರೆ, ಹಂಗಾಗ್ಲಿಕ್ರ ಇದು ಹಿಂಗಾತಿದ್ದಿಲ್ಲ ಅನ್ನು.
0: ಈಗ ಮುಂದಿನ ಕಾರ್ಯಕ್ರಮ ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆಯನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯಾದ ಕುಮಾರಿ ನಂದಿನಿ ಇವರಿಂದ.

0: నూతన అనుపమౌతుంగ అనుపమౌతుంగ.
1: ನಂತರ ಕವನ ಅಂಬಿಕಾ ದ್ವಿತೀಯ ಪಿಯುಸಿ ಅವರಿಂದ.
2: ಅಂಗಡಿಯಲ್ಲಿ ಸಿಗುವುದು ಸಕ್ಕರೆ, ಅಂಗಳದಲ್ಲಿ ಹಾರುವುದು ಕೊಕ್ಕರೆ, ನನಗೆ ನಿನ್ನನ್ನು ಕಂಡರೆ ಅಕ್ಕರೆ. ಅಗಲುವಿಕೆ ಅನಿವಾರ್ಯವಾದರೂ ಅದರಲ್ಲಿರುವ ಮಧುರ ಸವಿ ನೆನಪು ಅಮರ. ಮಾಡಿದರೆ ನಿನ್ನ ಸ್ನೇಹ ಮಾಡಬೇಕು, ಎಲ್ಲರೂ ನಮ್ಮ ಸ್ನೇಹ ನೋಡಬೇಕು. ನಾನೇ ವೀಣೆ, ನೀನೇ ತಂತಿ, ಸ್ನೇಹವೇ ನಮ್ಮ ವೈಣಿಕ. ಕಲ್ಪನೆ ಎಂಬ 100 ಗುಲಾಬಿಗಿಂತ ಸಾಧನೆ ಎಂಬ 1 ಗುಲಾಬಿ ಉತ್ತಮ. ಕಷ್ಟ ಎಷ್ಟೇ ಇರಲಿ, ಸುಖ ಸ್ವಲ್ಪವಿರಲಿ, ನಗುಮುಖ ಮಾತ್ರ ಶಾಶ್ವತವಾಗಿರಲಿ. ನೀನು ಥ್ಯಾಂಕ್ಸ್ ಅನ್ನು ಪ್ರತಿಯೊಬ್ಬರಿಗೂ ಕೊಡು, ನಿನ್ನ ಹಾರ್ಟ್ ಅನ್ನು ಒಬ್ಬರಿಗೆ ಕೊಡು. ಯಶಸ್ಸು ಯಾರೊಬ್ಬರ ಸ್ವತ್ತಲ್ಲ, ಅದು ಸಾಧಕನಿಗೆ ದೂರವಿಲ್ಲ. ನಿನ್ನಲ್ಲಿ ಉತ್ತಮವಾದ ಕಲೆ ಅಡಗಿದೆ, ಆ ಕಲೆಯು ಮಗ್ಗಾಗಿ ಇರದೆ ಹೂವಾಗಿ ಅರಳಿ ನಿನ್ನ ಹೆಸರು ಇಡೀ ದೇಶಾದ್ಯಂತ ಪಸರಿಸಲಿ. ದಾರಿಯಿಂದ ಬಹುದೂರ ಇದ್ದರೂ ನನ್ನ ನಿನ್ನ ಸ್ನೇಹ ಮಾತ್ರ ಮಾಲೆಯಲ್ಲಿ ಪೋಣಿಸಿದ ಹೂವಿನಂತಿರಲಿ. ಪರಿಸರದಿಂದ ದೂರವಾದರೂ ಪರಿಚಯದಿಂದ ದೂರವಾಗದಿರು. ಮುಂದೊಮ್ಮೆ ಕಂಡಾಗ ಕೇಳಬೇಡ ನೀನು ಯಾರೆಂದು, ಕೇಳು ನೀನು ಹೇಗಿದ್ದೀಯಾ ಎಂದು. ನಿನ್ನ ಬಾಳೆಂಬ ಚಿಗುರು ಬುತ್ತಿಯಲ್ಲಿ ನನಗೊಂದು ತುತ್ತಿರಲಿ. ದೇವರು ಬಯಸುವುದು ಭಕ್ತನನ್ನು, ದುಂಬಿ ಬಯಸುವುದು ಹೂವನ್ನು, ಆದರೆ ನಾನು ಬಯಸುವುದು ನಿನ್ನ ಸ್ನೇಹವನ್ನು. ಜೀವನವೆಂಬ ಸಾಗರದಲ್ಲಿ ಈಜಲು ಬಹು ಬೇಸರ, ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ. ಅರಿವೆಯನ್ನು ಮೀಟರ್ನಿಂದ ಅಳೆಯುವರು, ಹಾಲನ್ನು ಲೀಟರ್ನಿಂದ ಅಳೆಯುವರು. ನನ್ನ ನಿನ್ನ ಸ್ನೇಹವನ್ನು ಯಾವುದರಿಂದ ಅಳೆಯಲು ಸಾಧ್ಯವಿಲ್ಲ. ಆಕಾಶಕ್ಕೆ ಏಣಿಯಿಲ್ಲ, ಸಮುದ್ರಕ್ಕೆ ಸೇತುವೆ ಇಲ್ಲ, ನನ್ನ ನಿನ್ನ ಸ್ನೇಹಕ್ಕೆ ಮೇರೆಯೇ ಇಲ್ಲ. ಕಷ್ಟ ಬಂದಿತ್ತೆಂದು ಕುಗ್ಗಬೇಡ, ಸುಖ ಬಂದಿತ್ತೆಂದು ಹಿಗ್ಗಬೇಡ. ಕಷ್ಟವೇ ಇರಲಿ ಸುಖವೇ ಇರಲಿ, ಈ ನಿನ್ನ ಗೆಳತಿಯನ್ನು ಮರೆಯಬೇಡ. ನಾನು ನೀನು ಈಗ ಒಂದೇ ಶಿಪ್ನಲ್ಲಿ ಓಡಾಡಬೇಕು, ಮುಂದೆ ಒಂದೇ ಕಾರ್ನಲ್ಲಿ. ಸಮಯ ಕಳೆಯಬಾರದು ಎಂದು ಬಾರ್ನಲ್ಲಿ, ಇನ್ನು ಮುಂದೆ ಬಾಳಬೇಕು ಫ್ರೆಂಡ್ಶಿಪ್ನಲ್ಲಿ. ಆಕಾಶದಲ್ಲಿ ಹದ್ದು, ಕ್ರಿಕೆಟ್ನಲ್ಲಿ ಸಿದ್ದು, ಅಂಗಡಿಯಲ್ಲಿ ಉದ್ದು, ನನಗೆ ನೀನೇ ಮುದ್ದು. ಶಾಲೆ ಎಂಬ ದೇಗುಲದಲ್ಲಿ, ಗುರು ಎಂಬ ದೇವರಲ್ಲಿ, ಕಲಿತ ವಿದ್ಯೆಯನ್ನು ಕಲಿಸಿದ ಗುರುಗಳನ್ನು ಮರೆಯದಿರು. ಕಲಿಯಬೇಕಣ್ಣ ವಿದ್ಯೆ, ಅದಕ್ಕೆ ಬಿಡಬೇಕಣ್ಣ ನಿದ್ದೆ. ಕಲಿತರೆ ಸಿಗುವುದು ಸರ್ಕಾರಿ ಹುದ್ದೆ. ವರುಷ ಕೊನೆಯದಾದರೂ ಹರುಷ ಕೊನೆಯಾಗದಿರಲಿ, ಭೇಟಿ ಕೊನೆಯದಾದರೂ ಪ್ರೀತಿ ಕೊನೆಯಾಗದಿರಲಿ. ಸಿಹಿ ಇರಲಿ ಕಹಿ ಇರಲಿ, ಸವಿಯುವ ಮನವಿರಲಿ, ನಿನ್ನ ಹೃದಯದೊಳಗೆ ನನಗೊಂದು ಸ್ಥಳವಿರಲಿ. ಹುಡುಗಿಗೆ ಕೊಟ್ಟೆ ನಾ ಪ್ರೇಮ ಪತ್ರ, ಅದು ಹೋಯ್ತು ಹೆಡ್ ಮಾಸ್ಟರ್ ಹತ್ರ. ಹೆಡ್ ಮಾಸ್ಟರ್ ಕೊಟ್ರು ಟಿ ಸಿ ಪತ್ರ, ನಮ್ಮಪ್ಪ ಕೊಟ್ಟ ನನ್ಗೆ ಲಗ್ನ ಪತ್ರ. ನಗು ದುಃಖವನ್ನು ಮರೆಸುತ್ತದೆ, ಗೆಲುವು ಸೋಲನ್ನು ಮರೆಸುತ್ತದೆ, ಪ್ರೀತಿ ದ್ವೇಷವನ್ನು ಮರೆಸುತ್ತದೆ, ಆದರೆ ಈ ನನ್ನ ಕವನ ನಿನ್ನನ್ನು ನೆನಪಿಸುತ್ತದೆ. ದೂರವಿದ್ದರೆ ಪ್ರೀತಿ ಜಾಸ್ತಿ, ಹತ್ತಿರವಿದ್ದರೆ ಕೋಪ ಜಾಸ್ತಿ, ಕಣ್ಣೆದುರು ಇದ್ದರೆ ಕನಸುಗಳು ಜಾಸ್ತಿ, ಅದಕ್ಕೆ ಹೃದಯದಲ್ಲಿರಬೇಕು ಸ್ನೇಹವೆಂಬ ಆಸ್ತಿ. ತರ್ಕಿಸುವುದಿಲ್ಲ ಎಂದು ಮತಾಂಧನಾಗಬೇಡ, ತರ್ಕಿಸಲಾರೆ ಎಂದು ಮೂರ್ಖನಾಗಬೇಡ, ತರ್ಕಿಸಲು ಹೆದರಿ ಗುಲಾಮನಾಗಬೇಡ. ಮನಸ್ಸು ತೇನ್ಸಿಂಗ್ನಂತಿರಲಿ, ಕನಸು ಎವರೆಸ್ಟ್ ಶಿಖರದಂತಿರಲಿ. ಜೀವನವೆಂಬ ಸಾಗರದಲ್ಲಿ ಸಾಗುವ ಕಸವಾಗಬೇಡ, ಎದುರಿಸಿ ನಡೆಯುವ ಜೀವಂತ ಮತ್ಸನಾಗು. ಕಮಲವು ಕೆರೆಯಲ್ಲಿದ್ದಾಗ ತುಂಬಾ ಸುಂದರ, ಕಿತ್ತುಕೊಂಡರೆ ಬರೀ ಮಕರಂದಕರ, ಹಾಗೆಯೇ ಸ್ನೇಹವು ಬೆರೆತಾಗ ಆನಂದಕರ, ಅಗಲಿದಾಗ ವಿರಹದ ಬೇನೆಗಳು ನಾನಾ ತರ. ಅರಳಿದ ಹೂವು ಮುಳ್ಳಾಗದಿರಲಿ, ಒಲಿದ ಮನಸ್ಸು ಕಲ್ಲಾಗದಿರಲಿ, ನೀ ನೆನೆದಾಗ ನನ್ನ ನೆನಪಿರಲಿ. ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ, ನನ್ನ ನಿನ್ನ ಸ್ನೇಹ ಶಾಶ್ವತ. ಮಾತಿನ ಬೆಲೆ ಆಡುವ ತನಕ, ಹೂವಿನ ಬೆಲೆ ಬಾಡುವ ತನಕ, ನನ್ನ ನಿನ್ನ ಸ್ನೇಹ ಬಾಳಿನ ಕೊನೆಯ ತನಕ. ಸಮಾನತೆಯ ಸಮಾಜವನ್ನು ಕಟ್ಟುವ ಈ ನಿಮ್ಮ ಕಾರ್ಯ ಯಶಸ್ವಿಯಾಗಲಿ. ಬರುತ್ತದೆ ಎಂದು ಕಾಯುತ್ತಿದ್ದೆ ಗೆಳತಿಯ ಪ್ರೇಮ ಪತ್ರ, ಆದರೆ ಪೋಸ್ಟ್ಮ್ಯಾನ್ ತಂದು ಕೊಟ್ಟನು ಅವಳ ಲಗ್ನ ಪತ್ರ.
1: ಮುಂದಿನದಾಗಿ ಜಾನಪದ ಗೀತೆ ಬಸಲಿಂಗಮ್ಮ ದ್ವಿತೀಯ ಪಿಯುಸಿ ಇವರಿಂದ.

0: ಇದುವರೆಗೂ ಮಸ್ಕಿಯ ವಿದ್ಯಾನಿಕೇತನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಈಗೊಂದು ಭಾವಗೀತೆಯನ್ನು ಕೇಳಿ. ಜಿ ಎಸ್ ಶಿವರುದ್ರಪ್ಪ ವಿರಚಿತ ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಇದುವರೆಗೂ ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಮೊದಲಿಗೆ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇದೆ. ನಂತರ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ, ಮಳಿಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳುವಿರಿ. 7:45 ಕನ್ನಡ ಭಾಷಣ, ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 8:00 ಕನ್ನಡ ಚಿತ್ರಗೀತೆಗಳಿವೆ, 8:35 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ಇಶ್ಯೂ ಬಿಫೋರ್ ಪಾರ್ಲಿಮೆಂಟ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 10:00-11:05 ಅಮರ ಮಧುರ ಕನ್ನಡ ಹಳೆಯ ಚಿತ್ರಗೀತೆಗಳು ಮೂಡಿಬರಲಿವೆ. ಇವಿಷ್ಟು ನಿಲಯದಿಂದ ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು.

ಇನ್ನೂ ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ. ವೆಂಕಣ್ಣಗೌಡ ವಟ್ಗಲ್ ಅವರಿಂದ ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ 6:35 ದೇಶಭಕ್ತಿಗೀತೆ, ಡುಂಡಿರಾಜ್ ಅವರ ರಚನೆ. ವೃಂದಗಾನದಲ್ಲಿ 6:40 ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳು, 7:15 ಭಾವಗೀತೆಗಳಿವೆ. ಇನ್ನು 8:30 ವಚನಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳು, 9:30 ಚಿತ್ರಗೀತೆಗಳಿವೆ. 10:02 to 11:30, 11:32 to 11:30, 12:02 to 11:30 ಹಾಗೂ 11:32 to 11:39 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಮೂಡಿ ಬರ್ತವೆ. ಇನ್ನು ನಿಲಯದ ನಾಳಿನ ಸಂಜೆ ಪ್ರಸಾರದಲ್ಲಿ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, 12:35 ಆರೋಗ್ಯ ಸಂಚಿಕೆಯಲ್ಲಿ ಯೋಗ ಮತ್ತು ಮಧುಮೇಹ ನಿಯಂತ್ರಣ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಬಿ ಗುರುಬಸವರಾಜ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠವಿದೆ. 5:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಶಿಕ್ಷಕರು ಅಂದು ಇಂದು ಒಂದು ಅವಲೋಕನ ಭಾಗವಹಿಸುತ್ತಾರೆ. ಶ್ರೀ ಮಹಂತೇಶ್ ಬಿರಾದರ್ ಮತ್ತು ರಾಜಶೇಖರ್ ಶಿಕ್ಷಕರುಗಳು, ಇವರೊಂದಿಗೆ ವೆಂಕಟೇಶ್ ಹೂಗಾರ್ ಅವರು ಮಾತನಾಡ್ತಾರೆ. 6:10 ಪ್ರಕಟಣೆಗಳಿವೆ. 6:15 ಭಾವಗೀತೆಗಳು, 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ವಿವಿಧ ಸಾವಯವ ಗೊಬ್ಬರಗಳು ಮತ್ತು ಕೃಷಿಯಲ್ಲಿ ಅವುಗಳ ಬಳಕೆಯ ಮಹತ್ವ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಇದೆ. ಇನ್ನು 8:00 ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ರಮಾ ಕುಲಕರ್ಣಿ ಮತ್ತು ವೆಂಕಟೇಶ್ ಬೇವಿನ್ ಬೆಂಚಿ. 9:15 ಭಾವಗೀತೆಗಳು, 9:30 ವಿರೋಚನ ಕಥೆ ದೊಡ್ಡಾಟ, ರಾಯಚೂರಿನ ಉಗನಹಳ್ಳಿ ಗ್ರಾಮದ ಸಣ್ಣ ಸಾಬಣ್ಣ ಮತ್ತು ತಂಡದವರು. ಇನ್ನು 10:30 ಹಿಂದಿ ಚಿತ್ರಗೀತೆಗಳಿವೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ ಎಷ್ಟು ಸುಲಭ ಸಿಕ್ಬಿತ್ರು
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಏನು ರಂಗ ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗ ಸ್ನೇಹಿತರೆ, ಗಮನಿಸಿ, ಇದೊಂದು ಪ್ರಕಟಣೆ. ಪಿಎಂ ಶ್ರೀ ಜವಾಹರ್ ನವೋದಯ ನವೋದಯ ವಿದ್ಯಾಲಯದವರ ಪ್ರಕಟಣೆ ಹೀಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರ ಹಟ್ಟಿ ಮುದ್ಗಲ್ ತಾಲೂಕು ಲಿಂಗಸ್ಕೂರು ಜಿಲ್ಲೆ ರಾಯಚೂರು ಅವರು 6ನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಪ್ರಕಟಣೆಯನ್ನು ನೀಡಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯ ಕನ್ನಾರ ಹಟ್ಟಿ ಮುದ್ಗಲ್ ಇವರು 2027-28 ಶೈಕ್ಷಣಿಕ ವರ್ಷದ ಮೂಲಕ 6ನೇ ತರಗತಿ ಪ್ರವೇಶ ಅಧಿಸೂಚನೆಗೆ ಸಂಬಂಧಿಸಿದಂತೆ ಈ ಪ್ರಕಟಣೆಯನ್ನು ನೀಡಿದ್ದಾರೆ. ಆಸಕ್ತಿ ಉಳ್ಳವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 31/7/2026. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನವೋದಯ ವಿದ್ಯಾಲಯ ಸಮಿತಿ ಅವರನ್ನು ಸಂಪರ್ಕಿಸಲು ಕೋರಲಾಗಿದೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15.

0: ಲಕ್ಷ್ಮೀ ಮನಮೋಹನ್ ಅವರ ಧ್ವನಿಯಲ್ಲಿ NS ಲಕ್ಷ್ಮೀ ನಾರಾಯಣ್ ಭಟ್ ವಿರಚಿತ ಭಾವಗೀತೆಯನ್ನು ಕೇಳಿದ್ರಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ ₹50,000 ವರೆಗೆ ಸಹಾಯ ಸಿಗುತ್ತೆ.
3: 18-60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6:37 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும்.

ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಜಲಾಶಯಗಳ ನೀರಿನ ಮಟ್ಟ ಶೇಕಡಾ 40%ಕ್ಕೆ ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು, ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು, ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು, ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು, ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು, ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು, ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39%ರಷ್ಟು ಕಡಿಮೆಯಾಗಿದ್ದು, ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43%ರಷ್ಟು ಮಳೆ ಕೊರತೆಯಾಗಿದ್ದರೆ, ಕರಾವಳಿಯಲ್ಲಿ ಶೇಕಡಾ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32%ರಷ್ಟು ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67%ರಷ್ಟು ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ, ಅಂದರೆ ಶೇಕಡಾ 40%ಕ್ಕೆ ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23%ರಷ್ಟು ನೀರಿದ್ದು, ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8,855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು, ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1,280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭಿಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15

0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014ರಿಂದ 2026ರವರೆಗೆ ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7ರಿಂದ 9:30ರವರೆಗೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2ರಿಂದ 4:15ರವರೆಗೆ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026ರ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40%ಕ್ಕೆ ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

0: ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ.
1: ರೈತ ಬಂಧುವರಿಗೆಲ್ಲ ನಮಸ್ಕಾರ. ರೈತ ಬಂಧುವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಯಾಕೆ ಅಷ್ಟು ಮಹತ್ವವನ್ನು ಪಡಿತಾ ಇದೆ, ಏನಿದು ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಅಂದರೆ ಏನು, ಜೊತೆಗೆ ಯಾಕೆ ಮಾಡಬೇಕು, ಏನೇನು ತರಕಾರಿಗಳನ್ನು ನೆರಳು ಪರದೆಯಲ್ಲಿ ಬೆಳಿಬೋದು, ಬೆಳೆದ್ರಿಂದ ಏನು ಪ್ರಯೋಜನ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ನಮಸ್ಕಾರ ಶೇಖರ್ ಗೌಡ ಪಾಟೀಲ್ರು.
2: ನಮಸ್ಕಾರ ಸರ್.
1: ಹೇಳಿ, ಮೊದಲನೇದಾಗಿ ನೆರಳು ಪರದೆ ನೆರಳು ಪರದೆ ಅಂತ ಹೇಳ್ತಿರ್ತೀವಿ ನಾವು ಇತ್ತೀಚೆಗೆ ಭಾಳಷ್ಟು ವರ್ಷದಿಂದ, ಈಗಾಗ ಅಲ್ಲಲ್ಲೇ ನೋಡ್ತಾ ಇದ್ದೀನಿ ನೆರಳು ಪರದೆಯನ್ನು. ಏನಿದು ನೆರಳು ಪರದೆ ಅಂದರೆ, ನೆರಳು ಪರದೆಯಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದುವರ್ತಿದ್ದಾರೆ, ಅಲ್ಲೊಂದು ಸಂಶೋಧನಾ ಕೇಂದ್ರಗಳಲ್ಲಿ ಸಹ ನೆರಳು ಪರದೆಯನ್ನು ಹಾಕಿರ್ತಾರೆ. ನೆರಳು ಪರದೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ನೆರಳು ಪರದೆಯಲ್ಲಿ ಯಾವುದೇ ತರಕಾರಿಗಳನ್ನಾಗಲಿ ಅಥವಾ ಪುಷ್ಪಗಳನ್ನಾಗಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಇತ್ತೀಚಿನ ಒಂದು ರೂಢಿ ನಮ್ಮ ರೈತರಲ್ಲಿ ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ಕೂಡ ಕಂಡುಬಂದಿದೆ. ಈ ನೆರಳು ಪರದೆ ಅರ್ಥ ಏನು ಅಂದರೆ, ಪ್ರಖರವಾದ ಬಿಸಿಲಿನಿಂದ ಅಥವಾ ವಾತಾವರಣದ ಯಾವುದೇ ಒಂದು ಅಂಶಗಳು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಅತಿ ಹೆಚ್ಚು ಬಿಸಿಲಾಗಲಿ, ಅತಿ ಹೆಚ್ಚು ಆರ್ದ್ರತೆ ಆಗಲಿ, ಇಂಥವು ಯಾವುಗಳಿಂದನೂ ಸಸ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರಬಾರ್ದು, ಸಸ್ಯಗಳು ಅಥವಾ ತರಕಾರಿಗಳು ಉತ್ತಮವಾದ ಒಂದು ವಾತಾವರಣದಲ್ಲಿ ಬೆಳೀಬೇಕು. ಹೊರಗಿನ ವಾತಾವರಣ ಎಷ್ಟೇ ವ್ಯತ್ಯಾಸ ಆದರೂ ನೆರಳು ಮನೆ ಅಥವಾ ನೆರಳು ಪರದೆಯ ಅಡಿಯಲ್ಲಿ ಆ ವಾತಾವರಣ ಕಾನ್ಸ್ಟೆಂಟ್ ಆಗಿ ಇರ್ತದೆ ಅನ್ನೋ ಒಂದು ಉದ್ದೇಶದಿಂದ ನೆರಳು ಪರದೆಯಲ್ಲಿ ತರಕಾರಿಗಳನ್ನು ಬೆಳೆಯುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.
1: ಈಗ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ ಬಂದಾಗ, ನೆರಳು ಪರದೆಯಲ್ಲಿ ತರಕಾರಿಯನ್ನು ಬೆಳೆದ್ರಿಂದ ಏನೇನು ಪ್ರಯೋಜನಗಳಾಗ್ತವೆ? ಹೊರಗೆ ತರಕಾರಿ ಬೆಳಿತೀವಿ ನಾವೆಲ್ಲ.
2: ಹೌದು ಹೌದು.
1: ನೆರಳು ಪರದೆಯಲ್ಲಿ ಬೆಳೆದಕ್ಕೂ ಹೊರಗಡೆ ತರಕಾರಿ ಬೆಳೆದಕ್ಕೂ ಏನೇನು ಒಂದು ಮಹತ್ವ ಪ್ರಯೋಜನಗಳು ಏನೇನಿದ್ದಾವೆ?
2: ಅತ್ಯಂತ ಮಹತ್ವವಾದ ಪ್ರಶ್ನೆ ಸರ್. ಒಂದೇದು, ಹೊರಗಡೆ 1 ಎಕರೆ ಜಾಗದಲ್ಲಿ ಬೆಳೀತಕ್ಕಂಥ ಇಳುವರಿನ ನಾವು ಅದರ 1/4 ಅಂದರೆ 4ನೇ ಭಾಗದಲ್ಲಿ ಅಷ್ಟೇ ಇಳುವರಿಯನ್ನು,
1: ಅಂದರೆ ಈಗ 1 ಎಕರೆ ಅಂದರೆ 40 ಗುಂಟೆ ಅಂತ ಹೇಳ್ತೀವಿ,
2: 40 ಗುಂಟೆ
1: 10 ಗುಂಟೆಯಲ್ಲಿ
2: ನಾವು ಅಷ್ಟು ಇಳುವರಿಯನ್ನು ನಾವು ಕಾಯಿಪಲ್ಯ ಆಗಲಿ ಅಥವಾ ಹೂವುಗಳನ್ನಾಗಲಿ ನಾವು ತೆಗಿಬಹುದು
1: ನೆರಳು ಪರದೆಯಲ್ಲಿ.
2: ಹೌದು ಹೌದು. ಅಂದರೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಇರ್ತದೆ ನೆರಳು ಪರದೆಯ ಒಂದು ವ್ಯವಸ್ಥೆಯಲ್ಲಿ. ಒಂದೇದು. ಎರಡನೇದು, ಉತ್ತಮ ಗುಣಮಟ್ಟದ ಉತ್ಪಾದನೆ ಇರ್ತದೆ. ಹೊರಗಿನ ಗುಣಮಟ್ಟಕ್ಕಿಂತ ಒಳಗಿನ ಗುಣಮಟ್ಟ ಅತ್ಯಂತ ಹೆಚ್ಚಿಗೆ ಇರ್ತದೆ. ಈ ರೀತಿಯಿಂದ ಅದರಲ್ಲಿ ಹೊರಗಿನ ಇಳುವರಿಯೊಳಗೆ ವೇಸ್ಟ್ ಭಾಳ ಇರ್ತದೆ. ಒಳಗಿನ ಈ ಶೆಡ್ನೆಟ್ನಲ್ಲಿ ಬೆಳೆದಿದ್ದು ಅಥವಾ ನೆರಳು ಪರದೆಯಲ್ಲಿ ಬೆಳೆದಿದ್ದರಲ್ಲಿ ಅಷ್ಟೊಂದು ಹಾನಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ರೋಗ ಆಗಲಿ ಕೀಟಗಳಾಗಲಿ ಹತೋಟಿಯಲ್ಲಿಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಜಾಗ ಅದು. ಓಪನ್ ಕಂಡೀಷನ್ನಲ್ಲಿ 100% ಕಂಟ್ರೋಲ್ ಮಾಡೋದು ಕಷ್ಟ. ಆದರೆ ಈ ಪ್ರೊಟೆಕ್ಟೆಡ್ ಕಂಡೀಷನ್ ಅಂತ ಹೇಳ್ತೀವಲ್ಲ ಅಥವಾ ಶೇಡ್ ನೆಟ್ ಅಂತ ಹೇಳ್ತೀವಲ್ಲ, ಇಂಥ ರಚನೆಗಳಲ್ಲಿ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ರೋಗಗಳನ್ನು ಅಥವಾ ಕೀಟಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇವನ್ನು ಕಂಟ್ರೋಲ್ ಮಾಡಿದಾಗ ಅಲ್ಟಿಮೇಟ್ಲಿ ನಮ್ಮ ಇಳುವರಿನೂ ಚೆನ್ನಾಗಿರ್ತದೆ, ಗುಣಮಟ್ಟನೂ ಉತ್ತಮವಾಗಿರ್ತದೆ.
1: ತಾವು ತಜ್ಞರಾಗಿ ಏನು ಹೇಳ್ತೀರಿ, ಒಬ್ಬ ರೈತನಿಗೆ ಎಂಥ ಪರಿಸ್ಥಿತಿಯಲ್ಲಿ ನೆರಳು ಪರದೆಯನ್ನು ನಾವು ಹಾಕ್ಕೊಂಡು ಬೆಳಿಬೋದು ಅಂತೀರಿ? ಪರಿಸ್ಥಿತಿಯಲ್ಲಿ ಅಂದರೆ ಕೆಲವೊಂದು ತರಕಾರಿಗಳನ್ನು ಹೊರಗಡೆ ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹಾಕ್ಕೊಳ್ಳೋದು ಒಳ್ಳೇದಂತೀರಿ? ಅಥವಾ ಸಾಮಾನ್ಯವಾಗಿ ಒಬ್ಬ ರೈತ ಒಂದು ನೆರಳು ಪರದೆಯನ್ನು ಸತತವಾಗಿ ಅದನ್ನು ಇಟ್ಕೊಂಡು ಅದರಲ್ಲಿ ಬೆಳೆದು ಒಳ್ಳೇದಂತಿರ್ತಾರೆ, ಹೇಗೆ
2: ನೆರಳು ಪರದೆ ಮಾಡ್ಯಾರ ಅಂತಂದ್ರೆ ಸತತವಾಗಿ ಬೆಳೆಯುವ ಉದ್ದೇಶದಿಂದಲೇ ಮಾಡ್ಬೇಕು ಅದನ್ನು. ಈಗ 1-3 ತಿಂಗಳಿಗೆ ಒಂದು ಕ್ರಾಪ್ ತಗೊಂಡು ಮತ್ತೊಂದು 3 ತಿಂಗಳಿಗೆ ಇನ್ನೊಂದು ಕ್ರಾಪ್ ತಗೊಂಡು ಈ ಥರ ವ್ಯವಸ್ಥೆ ವರ್ಷದ ಅಂದ್ರೇನು ವರ್ಷದ ಯಾವುದೇ ಕಾಲದಲ್ಲಿಯೂ ಅವರು ತರಕಾರಿಗಳನ್ನು ಬೆಳೆಯುವ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು. ಬರೀ ಮುಂಗಾರಿನೊಳಗೆ ಬೆಳೆದೆ, ಹಿಂಗಾರಿ ಮತ್ತು ಬೇಸಿಗೆಯೊಳಗೆ ಖಾಲಿ ಬಿಟ್ಟೆ, ಅದರದ್ದು ಸದುಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ನಾವು ಮುಂಗಾರಿನೊಳಗೆ ಯಾವ ಬೆಳಿಬೇಕು ಅಥವಾ ಹಿಂಗಾರಿಯೊಳಗೆ ಯಾವ ಬೆಳಿಬೇಕು ಅಥವಾ ಬೇಸಿಗೆಯೊಳಗೆ ಯಾವ ಬೆಳಿಬೇಕು, ಚಳಿಗಾಲದೊಳಗೆ ಯಾವ ತರಕಾರಿ ಹೂವುಗಳಾಗಲಿ ಯಾವುದೇ ಇರಲಿ ವರ್ಷವಿಡೀ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಲೇಬೇಕು. ಅಂದಾಗ ಮಾತ್ರ ಅದನ್ನು ನಾವು ಅದಕ್ಕಾಗಿ ಖರ್ಚು ಮಾಡಿದ್ದಾಗಲಿ ಅದಕ್ಕಾಗಿ ಪರಿಶ್ರಮ ಪಟ್ಟಿದ್ದಾಗಲಿ ನಮಗೆ ಪ್ರತಿಫಲ ಸಿಕ್ಕಿತು.
1: ಈಗ ನೆರಳು ಪರದೆಯನ್ನು ಹಾಕಬೇಕಾದಾಗ ಅದಕ್ಕೆ ಏನೇನು ಒಂದು ಅವಶ್ಯಕತೆಗಳು ಬೇಕಾಗ್ತವೆ, ಏನೇನು ಸಾಮಗ್ರಿಗಳು ಬೇಕಾಗ್ತವೆ, ನೆರಳು ಪರದೆಯನ್ನು ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೀರಿ?
2: ಹೌದು ಹೌದು, ಈ ನೆರಳು ಪರದೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶ ಜಾಗ. ಜಾಗ ಸಮತಟ್ಟಾಗಿರಬೇಕು, ಒಂದನೇದ್ದು ಉತ್ತಮವಾದಂಥ ಫಲವತ್ತಾದಂಥ ಭೂಮಿ ಇರಬೇಕು, ಅದರಲ್ಲಿ ಇದು ಇರಬೇಕು ಅಂಥದ್ದು ಎರಡನೇದ್ದು. ಆಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ನೀರಾವರಿ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೋಬೇಕು, ಇದು ಅತ್ಯಂತ ಮುಖ್ಯ. ಎರಡನೇದ್ದೇನಪ್ಪ ಅಂತಂದ್ರೆ ನಮಗೆ ನಮ್ಮ ಶೇಡ್ ನೆಟ್ಗಾಗಲಿ ಅಥವಾ ನೆರಳು ಪರದೆಗಾಗಲಿ ರಕ್ಷಣೆ ಇರಬೇಕು, ರಕ್ಷಣೆ ಇರಬೇಕು. ಇಂಥವು ಕೆಲವೊಂದು ಅತ್ಯಂತ ಮುಖ್ಯವಾದಂಥ ನಾವು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಅಕಸ್ಮಾತ್ ಅಲ್ಲಿ ಸಾಯಿಲ್ ಮಣ್ಣು ಗುಣಮಟ್ಟದಿರಲಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಮಣ್ಣು ತಂದು ಅಲ್ಲಿ ತುಂಬಿ ಆ ರೀತಿ ಒಂದು
1: ವ್ಯವಸ್ಥೆ ಮಾಡ್ಕೋಬೇಕು.
2: ಇದರ ಅರ್ಥ ಏನು, ಯಾವ ನಮ್ಮ ಹೊಲದಲ್ಲಿ ಆಗಲಿ ನಮ್ಮ ಮನೆಯಲ್ಲಾಗಲಿ ನಮ್ಮ ಹಿತ್ತಲದಲ್ಲಾಗಲಿ ಏನೇ ಯಾವ ಜಾಗ ಉಪಯೋಗಕ್ಕೆ ಇಲ್ಲವೋ ಆ ಜಾಗವನ್ನು ನಾವು ಉಪಯುಕ್ತವಾಗಿ ಕೂಡ ನಾವು ಕನ್ವರ್ಟ್ ಮಾಡಿಕೊಂಡು ಮಣ್ಣು ತುಂಬಿ ಅಲ್ಲೊಂದು ಶೆಡ್ ನೆಟ್ ಮಾಡಿಕೊಂಡು ಬೇಕಾದ ಅನುಕೂಲಗಳನ್ನು ನಿರ್ಮಿಸಿಕೊಂಡು ಶೆಡ್ ನೆಟ್ನಲ್ಲಿ ನಾವು ಬೇಕಾದ ತರಕಾರಿಗಳನ್ನು ಹೂಗಳನ್ನು ಬೆಳ್ಕೋಬಹುದು.
1: ಈಗ ಒಬ್ಬ ರೈತ ಭಾಳಷ್ಟು ಕಡಿಮೆ ಭೂಮಿ ಇರುತ್ತೆ, ಒಂದು ಎಕರೆ ಭೂಮಿ ಇರುತ್ತೆ.
2: ಹೌದು,
1: ನೀವು ಹೇಳಿದ್ರಲ್ಲ ಈಗ ಒಂದು ಎಕರೆದಲ್ಲಿ ಬೆಳೀತಕ್ಕಂಥ ತರಕಾರಿ ಅಂದರೆ 10 ಗುಂಟೆದಲ್ಲಿ ಬೆಳಿಬೋದು ಅಂತ ಶೆಡ್ ನೆಟ್.
2: ಹೌದು ಹೌದು,
1: ಅಷ್ಟು ಇಳುವರಿನ ಪಡ್ಕೋದು ಅಂತಕ್ಕಂಥ
2: 4 ಪಟ್ಟು ಹೆಚ್ಚಿಗೆ
1: 4 ಪಟ್ಟು ಹೆಚ್ಚಿಗೆ. ಅಂದರೆ ಕಡಿಮೆ ಭೂಮಿ ಇರ್ತಕ್ಕಂಥವ್ರು ಶೆಡ್ ನೆಟ್ ಹಾಕೊಂಡು ಒಳ್ಳೆ ತರಕಾರಿ ಬೆಳೆದು ಒಳ್ಳೇದಂತ ಇರ್ತಾವೆ.
2: ಹೌದು, ಅತ್ಯಂತ ಸೂಕ್ತವಾದಂಥ ಒಂದು ವಿಚಾರ ಅದು. ಯಾಕಂದರೆ ಈಗ ಓಪನ್ ಕಂಡೀಷನ್ನಾಗ ನಾವು ಯಾವುದೇ ಬೆಳೆಗಳನ್ನು ಬೆಳೆದ್ರೆ ವಿಶಾಲವಾದ ಜಾಗ ಬೇಕು.
1: ಹೌದು,
2: ಅದಕ್ಕೆ ವಿಶಾಲ ಈಗ ಪ್ರೊಟೆಕ್ಟೆಡ್ ಅಂದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಥವಾ ನೆರಳು ಪರದೆಯೊಳಗೆ ಬೆಳೆದಿತ್ತಂದ್ರೆ ನಾವು ಕಡಿಮೆ ಭೂಮಿ ಅಂತಂದ್ರೆ ಈ ವರ್ಟಿಕಲ್ ಲ್ಯಾಂಡ್ ವರ್ಟಿಕಲ್ ಏರಿಯಾ ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋತೀವಿ. ಈ ಹೊರಗಡೆ ಇದ್ದಂಥ ಬೆಳೆ 2 ಫೂಟದ ಬೆಳೆ ಇತ್ತಂದ್ರೆ ನಾವಿಲ್ಲಿ 6-8 ಫೂಟ್ ತನನು ಬೆಳೆಯನ್ನು ಬೆಳ್ಕೋಬಹುದು. ಎಲ್ಲಿ? ಶೆಡ್ ನೆಟ್ನಲ್ಲಿ. 2 ಫೂಟದಿಂದ ಹಾರ್ವೆಸ್ಟ್ ಮಾಡ್ತಕ್ಕಂಥ ಮಾಲನ್ನು ನಾವು 8 ಫೂಟಿನವರೆಗೂ ಇಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ 4 ಪಟ್ಟು ಜಾಸ್ತಿ ಆಗಿ ಆಗ್ತದೆ. ಅದರಲ್ಲಿ ಒಂದು ಗಿಡಕ್ಕೆ ಹೊರಗಡೆ ಕಂಡೀಷನ್ನೊಳಗೆ ಒಂದು ಕೆಜಿ ಬರ್ತಿತ್ತು ಅಂತೀವಿ, ಇಲ್ಲಿ ಒಳಗಡೆ ಕಂಡೀಷನ್ ಒಳಗೆ ನಾವು ಅದರ 4 ಪಟ್ಟು ತೆಗೆಯುವ ಸಾಧ್ಯತೆ ಇದೆ.
1: ಇದೆ
2: ಪರ್ ಗಿಡಕ್ಕೆ,
1: ಒಂದು ಗಿಡಕ್ಕೆ. ಇಲ್ಲಿ ಶೆಡ್ ನೆಟ್ ಅನ್ನು ಹಾಕಬೇಕಾದಾಗ ಈಗ ಒಂದು ತರಕಾರಿಗೆ ವೈಸ್ನು ಬೇರೆ ಬೇರೆ ಟೈಪ್ ಶೆಡ್ ನೆಟ್ ಹಾಕೋಬೇಕು, ಅಥವಾ ನಾನು ಈಗ ಬೀನ್ಸ್ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಒಂಥರ ಮಾದರಿಯ ಶೆಡ್ ನೆಟ್ ಬೇಕು, ಅಥವಾ ಇನ್ನೊಂದು ಟೊಮ್ಯಾಟೊ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಶೆಡ್ ನೆಟ್ ಬೇರೆ ಬೇರೆ ಆಗಿರ್ಬೇಕಾ ಹೇಗೆ?
2: ಹೌದು, ಯೂಶ್ವಲಿ ಏನು ಮಾಡ್ತಾರೆ ಈ ಟೆಂಪ್ರೇಟ್ ಕ್ರಾಪ್ಸ್ ಅಂದ್ರೆ ಶೀತ ವಲಯದ ಬೆಳೆಗಳಂತ ಹೇಳ್ತೀವಲ್ಲ, ಈಗ ನಮ್ಮಲ್ಲಿ ಶೀತ ವಲಯದ ಬೆಳೆಗಳಂದ್ರೆ ಕ್ಯಾಬೇಜು, ಕಾಲಿಫ್ಲವರ್ಸ್ ಇಂಥವೆಲ್ಲ, ಇವುಗಳನ್ನು ಹೆಚ್ಚಾಗಿ ಈ ಬಿಳಿ ಬಣ್ಣದ ಶೆಡ್ ನೆಟ್ನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಒಂದು ಫಲಿತಾಂಶ. ಅದು ಅಲ್ಲದೇ ಈ ಉಳಿದ ನಮ್ಮ ಸಬ್ ಟ್ರಾಪಿಕಲ್ ಅಥವಾ ಟ್ರಾಪಿಕಲ್
1: ಟೊಮ್ಯಾಟೋ
2: ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಇಂಥವೆಲ್ಲ ಬೆಳ್ಕೋಬೇಕು ಅಂತಂದ್ರೆ ಗ್ರೀನ್ನಲ್ಲಿ ಓಕೆ ಅನ್ನಿಸ್ತದೆ.
1: ನೀವು ತಜ್ಞರಾಗಿ ಏನು ಹೇಳ್ತೀರಿ, ಯಾವ್ಯಾವ ತರಕಾರಿಗಳನ್ನು ಶೆಡ್ ನೆಟ್ಟಲ್ಲಿ ಬೆಳೆಯೋದಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವೆ?
2: ಸದ್ಯದ ಮಾಹಿತಿ ಪ್ರಕಾರ ಟೊಮ್ಯಾಟೊ, ಆಮೇಲೆ ದೊಣ್ಣೆ ಮೆಣಸಿನಕಾಯಿ, ಮತ್ತೇನಂದ್ರೆ ಹೂಗಳಲ್ಲಿ ಇವು ಜರ್ಬೆರ ಆಗಲಿ, ಕಾರ್ನೇಷನ್ ಆಗಲಿ, ಗುಲಾಬಿ ಆಗಲಿ, ಇಂಥವುಗಳನ್ನು ನಾವು ಬೆಳ್ಕೋಬೋದು. ಈವನ್ ಎಂಥೂರಿಯಂ ಅಂತ ಕೂಡ ಅಗದಿ ಯಶಸ್ವಿಯಾಗಿ ಆ ಹೂವನ್ನು ಕೂಡ ಈ ಶೆಡ್ ನೆಟ್ನಲ್ಲಿ ಬೆಳೆಯುವ ಒಬ್ಬ ರೈತರಿದ್ದಾರೆ. ಅಷ್ಟೇ ಅಲ್ಲದೇ ತರಕಾರಿಯೊಳಗೆ ನಾವು ಈ ಬೀನ್ಸ್ ಅಂತ ಹೇಳಿದ್ರಲ್ಲ ನೀವು, ಬೀನ್ಸು ಹೊರಗಡೆ ಬಳ್ಳಿ ಟೈಪು ಹೊರಗಡೆ ಅಷ್ಟೊಂದು ಸರಿಯಾಗಿ ಬರಲ್ಲ, ಅವೇ ಬೀನ್ಸ್ನ ಏನು ಬುಷ್ ಟೈಪು ಮತ್ತು ಪೋಲ್ ಟೈಪ್ ಅಂತ 2 ಟೈಪ್ ಅದಾವು. ಪೋಲ್ ಟೈಪ್ ಇದ್ದಿದ್ದನ್ನ ಶೆಡ್ ನೆಟ್ನಲ್ಲೇ ಬೆಳಿಬೇಕು, ಹೊರಗಡೆ ಬರಂಗಿಲ್ಲ ಅಂತಲ್ಲ, ಬರ್ತಾವು ಬಟ್ ಗುಣಮಟ್ಟ ಆಗಲಿ ಇಳುವರಿ ಭಾಳ ಕಡಿಮೆ. ಸೊ ಅದನ್ನು ನಾವು ಶೆಡ್ ನೆಟ್ನಲ್ಲಿ ಬೆಳೆದಾಗ ಡೆಫಿನೆಟ್ಲಿ 4 ಪಟ್ಟು ಇಳುವರಿ ಜಾಸ್ತಿ ಆಗ್ತದೆ.
1: ಅಂದ್ರೆ ಅದನ್ನ ಗಿಡವನ್ನ ಹಬ್ಬಿಸ್ತೀರಿ ಎತ್ತರಕ್ಕೆ ಹಬ್ಬಿ?
2: ಹೌದೌದು, ಅಂದ್ರೆ 1-2 ಫೂಟ್ನಾಗ ಹೊರಗೆ ಬೆಳಿತೀವಿ ಎತ್ತರಕ್ಕೆ, ಇಲ್ಲಿ 8 ಫೂಟ್ ತನೂ ಅದು ಹೋಗ್ತದೆ ಅಂದ್ರೆ ಅಷ್ಟು ತನ ಅಷ್ಟು ಗಿಡದಿಂದನೂ ಆ ಗಿಡದ ಅಷ್ಟು ಭಾಗದಿಂದನೂ ನಾವು ಹಾರ್ವೆಸ್ಟ್ ಮಾಡ್ಕೋಬಹುದು.
1: ಇನ್ನು ಶೆಡ್ ನೆಟ್ ತಾವು ಹೇಳಿದ್ರೆ ಈಗ ಒಂದು 10 ಸ್ಕ್ವೇರ್ ಮೀಟರ್ ಏರಿಯಾ ಒಂದು ಶೆಡ್ ನೆಟ್ ಅನ್ನು ಹಾಕಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳಾಗ್ತವೆ?
2: 10 ಸ್ಕ್ವೇರ್ ಮೀಟರನ್ನೋದಕ್ಕಿಂತನೂ
1: 10,000 ಸ್ಕ್ವೇರ್ ಮೀಟರ್
2: ಅದೇ ಒಂದು ಮಿನಿಮಮ್ ಒಬ್ಬ ರೈತ ಸಾಮಾನ್ಯವಾಗಿ ಎಷ್ಟು ಎಂಥ ಕಡಿಮೆ ಸೈಜ್ ಅದಪ್ಪ ಅಂತಂದ್ರೂ 500 ಸ್ಕ್ವೇರ್ ಮೀಟರ್ ಅಂತೂ
1: 500
2: ಸ್ಕ್ವೇರ್ ಮೀಟರ್ ಬೇಕು
1: ಮಿನಿಮಮ್. ಅಂದ್ರೆ
2: ಮಿನಿಮಮ್ 500 ಸ್ಕ್ವೇರ್.
1: ಐಡಿಯಲ್ ಸೈಜ್ ಅಂತೀರ?
2: ಐಡಿಯಲ್ ಸೈಜು, ಐಡಿಯಲ್ ಸೈಜು. ಅವರವರ ಶಕ್ತಿ ಅನುಸಾರವಾಗಿ ಭೂಮಿಯ ಲಭ್ಯತೆ ಮತ್ತು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಅವರು 500 ಸಾವಿರ
1: ಮಾಡ್ಕೋಬಹುದು.
2: 10,000 ಗಟ್ಟಲೆ ಅದನ್ನ ಹಾಕೋದು ಬಹಳ ಇದು
1: ಕಾಸ್ಟ್ಲಿ ಆಗುತ್ತೆ,
2: ಕಾಸ್ಟ್ಲಿ ಆಗುತ್ತೆ ಮತ್ತು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ದೊಡ್ಡದ ಒಂದೇ ಹಾಕೋದು ಬದಲಿ ಒಂದೊಂದು 1,000 ಎರಡು ಈ ತರನು ಮಾಡ್ಕೋಬಹುದು. ಮ್ಯಾನೇಜ್ಮೆಂಟ್ನು ಹಗರ ಸರಳ ಆಗ್ತತಿ. ಆಮೇಲೆ ಒಂದರ ಒಂದು ಕ್ರಾಪ್ ಹಾಕಿದ್ರೆ ಇನ್ನೊಂದರ ಮತ್ತೊಂದು ಕ್ರಾಪ್ ಡೈವರ್ಸಿಫಿಕೇಶನ್ ಕೂಡ ನಾವು ಮಾಡ್ಕೋಬಹುದು.
1: ಅಂದ್ರೆ ನಿಮ್ಮ ವಿಚಾರದಲ್ಲಿ 1,000 ಸ್ಕ್ವೇರ್ ಮೀಟರ್ದು ಬಹಳ ಐಡಿಯಲ್ ಸೈಜ್ ಅಂತ.
2: ಐಡಿಯಲ್ ಸೈಜ್
1: ಎಷ್ಟಾಗುತ್ತೆ ಖರ್ಚು 1,000 ಸ್ಕ್ವೇರ್ ಮೀಟರ್?
2: ಅದು ಮೂರು ಪ್ರಕಾರದ ಶೇಡ್ ನೆಟ್ಗಳಿದಾವೆ ಸರ್. ಅದರಲ್ಲಿ ಒಂದು ಮಧ್ಯಮ ಮತ್ತು ಕಡಿಮೆ ಖರ್ಚಿನ ಮತ್ತು ಅಧಿಕ ಖರ್ಚಿನ ಅಂತ ಮೂರು ಟೈಪ್ ಅದಾವು. ಅದರಲ್ಲಿ ಯೂಶ್ವಲಿ ನಾವು ತರಕಾರಿಗಳಿಗೆ ಮಧ್ಯಮ ಅಥವಾ ಕಡಿಮೆ ಖರ್ಚಿನ ಶೇಡ್ ನೆಟ್ಗಳನ್ನು ನಾವು ಉಪಯೋಗಿಸ್ಬೇಕಾಗ್ತತಿ. ಈ ಇದು ಕಡಿಮೆ ಖರ್ಚಿನ ಶೇಡ್ ನೆಟ್ಗಳಿಗೆ ಒಂದು ಸ್ಕ್ವೇರ್ ಮೀಟರ್ ಶೇಡ್ ನೆಟ್ಗೆ ಸುಮಾರು 400-600 ರೂಪಾಯಿ ತನ
1: ಖರ್ಚು ಬರ್ತದೆ.
2: ಮೀಡಿಯಂ ಕಾಸ್ಟ್ದು ಹೋದ್ರೆ ಇನ್ನೊಂದು 200 ರೂಪಾಯಿ ಹೆಚ್ಚಿಗೆ ಆಗ್ತದೆ ಪರ್ ಸ್ಕ್ವೇರ್ ಮೀಟರ್ಗೆ. ಮತ್ತು ಅಧಿಕ ವೆಚ್ಚದ ಸ್ಕ್ವೇರ್ ಇದು ಏನೋ ಶೇಡ್ ನೆಟ್ ಅಂತಂದ್ರೆ ಅದರಲ್ಲಿ 1,500-2,000 ತನಕ ಹೋಗ್ತದೆ. ಅಂಥ ಒಂದು ಇದರಲ್ಲಿ ಅತ್ಯಂತ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ನಾವು, ವ್ಯವಸ್ಥಿತ ಹತೋಟಿ ಪ್ರಮಾಣದಲ್ಲಿ
1: ವಾತಾವರಣ ನಿರ್ಮಾಣ,
2: ವಾತಾವರಣ ಹತೋಟಿ. ನಮಗಿಷ್ಟು ಟೆಂಪರೇಚರ್ ಬೇಕು ಅಂದ್ರೆ ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ರಿಲೇಟಿವ್ ಹ್ಯೂಮಿಡಿಟಿ ಬೇಕು ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದ್ರೆ ಆ ಕ್ರಾಪ್ಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟನ್ನೇ ನಾವು ಪಂಪಿನ್ ಮಾಡಬಹುದು. ಆ ತರ ಒಂದು ವ್ಯವಸ್ಥೆ ಇರ್ತದೆ, ಅದು ಕಾಸ್ಟ್ಲಿ ಆಗ್ತದೆ. ಅದು ಅಲ್ಲದೇ ಅದಕ್ಕೆ ಒಂದು ಸ್ವಲ್ಪ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಇವೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ. ಅದು ಹೈಲಿ ಸೊಫಿಸ್ಟಿಕೇಟೆಡ್ ಒಂದು ವ್ಯವಸ್ಥೆ ಅದು.
1: ಈಗ ಇಲ್ಲಿ ತಾವು ಹೇಳಿದಾಗ ತರಕಾರಿಯನ್ನ ಬೆಳೆ ಬೇಸಾಯಕ್ಕೆ ಬರಮ್ಮ, ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ. ಈಗ ಒಂದು ಯುವಕ ನೆರಳು ಪರದೆಯನ್ನು ಹಾಕೊಂಡು ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡು ತರಕಾರಿ ಬೇಸಾಯ ಮಾಡಬಹುದು ನೆರಳು ಪರದೆಯಲ್ಲಿ? ಅವ್ನಿಗೆ ಸ್ವಲ್ಪ ಭೂಮಿ ಇರುತ್ತೆ
2: ಖಂಡಿತ,
1: ಒಂದು 4 ಗುಂಟೆನೋ 5 ಗುಂಟೆನೋ ಭೂಮಿ ಇರುತ್ತೆ
2: ಖಂಡಿತವಾಗಿ.
1: ಯಾವ ತರ ಮುಂದುವರಿಬೇಕಾತ ಯುವಕ?
2: ಯಾಕಂದ್ರೆ ಅವನು ತನ್ನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಒಂದು ಇಚ್ಛಾಶಕ್ತಿ ಇತ್ತು ಅಂದರೆ ಅವನು ಇದೇ ಕ್ರಾಪನ್ನು ಬೆಳಿತೀನಿ ಅಥವಾ ನಾನು ಈ ಕ್ರಾಪ್ ಬೆಳೆದಿದ್ದನ್ನು ನೋಡಿನಿ ಅದ್ರಾಗ ನನಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳಿ ಅವನಿಗೆ ಅವನಿಗೊಂದು ಸ್ವಲ್ಪ ತಂತ್ರಜ್ಞಾನ ಗೊತ್ತಿರಬೇಕು.
1: ಅರಿವು ಬೇಕು ಅದ್ರ ಬಗ್ಗೆ,
2: ಆ ಬೆಳೆಯ ಬಗ್ಗೆ ತಂತ್ರಜ್ಞಾನ ಮುಖ್ಯವಾಗಿ ಬೇಕೇ ಬೇಕು.
1: ಹೌದು,
2: ಆ ತಂತ್ರಜ್ಞಾನವನ್ನು ಹೊಂದಿ ಅವನಿಗೊಂದು ಸ್ವಲ್ಪ ಆತ್ಮವಿಶ್ವಾಸ ಇತ್ತು ಅಂದ್ರೆ ಅವನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಅವನು ಸ್ವ ಉದ್ಯೋಗಿ ಆಗ್ಬಹುದು. ಹೆಂಗಂದ್ರೆ ಸರ್ಕಾರದ ವತಿಯಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಗಲಿ ಈ ಒಂದು ಮೂಲಗಳಿಂದ ಅವ ಧನ ಸಹಾಯವನ್ನು ಕೂಡ ಪಡೆದು ಕ್ರಾಪ್ಗಳನ್ನು ಬೆಳ್ಕೊಳಕ್ಕೆ ಅತ್ಯಂತ ಒಂದು ಸೂಕ್ತವಾದ ವ್ಯವಸ್ಥೆ ಇದೆ. ಅದರ ಧನ ಸಹಾಯದ
1: ಯಾವುದೇ
2: ಸಹಾಯಧನ ಸಿಗ್ತದೆ. ಸಹಾಯಧನ
1: ಅಂದ್ರೆ ಆತ ಯುವಕ ಅಥವಾ ರೈತರು ಏನಾದರೂ ಪ್ರೊಜೆಕ್ಟ್ ರಿಪೋರ್ಟ್ ಅನ್ನ ಮಾಡಿಸಿ ಬ್ಯಾಂಕಿಗೆ ಕೊಡಬೇಕಾಗತ್ತ ಸಾಲವನ್ನು?
2: ಹೌದು ಹೌದು, ಯಾರೇ ಆಗಲಿ ಬ್ಯಾಂಕಿನವರು ಪ್ರೊಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ. ಪ್ರೊಜೆಕ್ಟ್ ರಿಪೋರ್ಟ್ನಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ, ಯಾವ ಸೀಸನ್ನಲ್ಲಿ ಬೆಳಿತೀವಿ, ಯಾವಾಗ ಅದರ ಇಳುವರಿ ಚಲವಾಗ್ತತಿ, ಅದಕ್ಕೆ ಬೇಕಾದ ಒಂದು ಸೀಸನ್ಗೆ ಬೇಕಾದ ಒಟ್ಟು ಖರ್ಚು, ನೆರಳು ಮನೆ ನಿರ್ಮಾಣದ ಒಟ್ಟು ಖರ್ಚು ಎಲ್ಲವುಗಳನ್ನು ಸೇರಿ ಒಂದು ಪ್ರೊಜೆಕ್ಟ್ ಮಾಡಬೇಕಾಗತ್ತಿ. ಆಮೇಲೆ ಆ ಪ್ರೊಜೆಕ್ಟ್ ಎಷ್ಟು ದಿವಸಕ್ಕೆ ಅದರಲ್ಲಿ ಎಷ್ಟು ದಿವಸಕ್ಕೆ ನಮಗೆ ಇಳುವರಿ ಚಾಲು ಆಗುತ್ತೆ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ನಾವು ಅದರಲ್ಲಿ ಕೊಡಬೇಕಾಗ್ತದೆ.
1: ಅಂದರೆ ಬ್ಯಾಂಕ್

0: ಇಂದ ಸಹಾಯಧನನು ಸಿಗ್ತದೆ, ಬ್ಯಾಂಕಿಂದಲೂ ಸಾಲನು ಸಿಗ್ತದೆ, ಮತ್ತು ಇಲಾಖೆಯಿಂದ ಸಹಾಯಧನನು ಸಿಗ್ತದೆ,
1: ಸಹಾಯಧನ ಸಿಗ್ತದೆ. ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ ಮತ್ತು ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಕೂಡ ತಜ್ಞರಿಂದ ಇದರ ತಾಂತ್ರಿಕ ಮಾಹಿತಿಯನ್ನು ಕೂಡ ಪಡಿಬೋದು ರೈತರು.
0: ಈಗ ನೋಡಿ, ಕೆಲವೊಂದು ತರಕಾರಿಗಳನ್ನು ವಿಪರೀತವಾದಂಥ ಚಳಿಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ, ಕೆಲವೊಂದು ತರಕಾರಿಗಳನ್ನು ಈಗ ಬೇಸಿಗೆಯಲ್ಲಿ ವಿಪರೀತವಾದಂಥ ಬೇಸಿಗೆಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ.
1: ಹೌದು,
0: ಅಂಥ ಒಂದು ಸಂದರ್ಭದಲ್ಲಿ ಶೇಡ್ ನೆಟ್ಟಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳಿಬೋದಾ ಹೇಗೆ?
1: ಓ ಎಸ್, ಶೇಡ್ ನೆಟ್ನಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳೆಯಕ್ಕಾಗಲಿಲ್ಲ ಅಂದ್ರೂ ನಾ ಹೇಳಿದ್ನಲ್ಲ, ಈ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಇರ್ತಾವಲ್ಲ, ಅಂತ ಹೈ ಕಾಸ್ಟ್ ಶೇಡ್ ನೆಟ್ಸ್, ಹೈ ಕಾಸ್ಟ್ ಏನು ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ಸ್, ಅದರಲ್ಲಿ ಅತ್ಯಂತ ಸಾಫಿಸ್ಟಿಕೇಟೆಡ್ ಆದಂತ ಒಂದು ವ್ಯವಸ್ಥೆ ಇರ್ತದೆ. ನಾ ಹೇಳಿದ್ನಲ್ಲ, ಈಗ ನಮ್ಮ ಶೇಡ್ ನೆಟ್ನಲ್ಲಿ ಅಥವಾ ನಮ್ಮ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ನಲ್ಲಿ 30 ಡಿಗ್ರಿ ಟೆಂಪರೇಚರ್ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ, ಆ ಕ್ರಾಪಿಗೆ ಸ್ಪೆಸಿಫಿಕ್ ಆಗಿ ಟೆಂಪರೇಚರ್ ಇತ್ತಂದ್ರೆ ಅಷ್ಟನ್ನೇ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಇರ್ತದೆ ಅದರಲ್ಲಿ. 31 ಡಿಗ್ರಿ ಆಯಿತು, 32 ಡಿಗ್ರಿ ಆಯಿತು ಅಂದ್ರೆ ಆಟೋಮೆಟಿಕಲಿ ಫಾಗರ್ಸ್ ಚಾಲು ಆಗ್ತವೆ, ಅಂದ್ರೆ ಮಿಸ್ಟಿಂಗ್ ಆಗ್ತದೆ. ಮಿಸ್ಟಿಂಗ್ ಆದ ಕೂಡಲೇ ಕಡಿಮೆ ಟೆಂಪರೇಚರ್ ಕಡಿಮೆ ಆಗ್ತದೆ, ಅಗೇನ್ 30 ಡಿಗ್ರಿಗೆ ಬಂದ ತಕ್ಷಣ ಆಟೋಮೆಟಿಕಲಿ ಆ ಫಾಗಿಂಗ್ ಬಂದಾಗ್ಬಿಡ್ತದೆ. ಸೊ ಈ ಒಂದು ವ್ಯವಸ್ಥೆಯನ್ನ ಕಂಪ್ಯೂಟರ್ ಚಾಲಿತ ಒಂದು ವ್ಯವಸ್ಥೆಯನ್ನ ನಾವು ಅಂತ ಒಂದು ಮಾಡಿಕೊಂಡಾಗ ಅದನ್ನ ನೀವು ರಣರಣ ಬಿಸಿಗಳಿಗೂ ಕೂಡ ಚಳಿ ಬರುವಂತ ಒಂದು ವಾತಾವರಣವನ್ನ ಒಳಗಿನ ಈ ರಚನೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬೆಳೆಗೆ ಬೇಕಾದಂತ ಸೂಕ್ತವಾದ ವಾತಾವರಣವನ್ನ ಸೂಕ್ತವಲ್ಲದ ಸಮಯದಲ್ಲಿ ನಾವು ಕ್ರಿಯೇಟ್ ಮಾಡಿ ಬೆಳ್ಕೋಬಹುದು.
0: ಈಗ ರಾಯಚೂರಿನಂತ ಒಂದು ಪ್ರದೇಶದಲ್ಲಿ ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಶೇಡ್ ನೆಟ್ ಅನ್ನ ಮಾಡೋದಾದ್ರೆ ಒಳ್ಳೆಯ ರೀತಿಯಿಂದ ಪ್ರಾಫಿಟ್ ಆಗಿ ಬೆಳಿಬಹುದು ಶೇಡ್ ನೆಟ್ ಅನ್ನು ಮಾಡ್ಕೊಂಡು ರೈತರು ಅಥವಾ ಯುವಕರು ಮುಂದೆ ಬಂದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀರ ತಾವು?
1: ಹೌದು, ನಮ್ಮ ಈ ರಾಯಚೂರು ವಿಭಾಗದ ಯುವ ಜನತೆಗೆ ಒಂದು ಏನಂತಂದ್ರೆ, ಯಾರೇ ಎಸ್ಪೆಷಲಿ ನಮ್ಮ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಅವ್ರಿಗೆ ಫೈನಲ್ ಇಯರ್ನಾಗ ಒಂದು ಕೋರ್ಸೂ ಇದೆ, ಅವರು ಆ ಕೋರ್ಸನ್ನ ಮೂಲಕ ಅವ್ರಿಗೆ ಎಷ್ಟೋ ಮಂದಿ ಹುಡುಗರಿಗೆ ತಾವು ಸ್ವಲ್ಪ ಎಂಪ್ಲಾಯ್ಮೆಂಟನ್ನೇ ಒಂದು ಮನಸ್ಸು ಮಾಡ್ಕೋತಾರೆ, ಯಾಕಂದ್ರೆ ಕಲಿತ ಎಲ್ಲರಿಗೂ ನೌಕರಿ ಸಿಗೋದು
0: ಕಷ್ಟ ಅದ. ಹೌದು,
1: ಸ್ವ ಉದ್ಯೋಗಿ ಆಗೋದ್ರಿಂದ ನಮ್ಮ ಹುಡುಗರು ಕೆಲವೊಂದಿಷ್ಟು ಮಂದಿ ತಾವೇ ಸೀಡ್ ಪ್ರೊಡಕ್ಷನ್ ಮಾಡಿ ವೆಜಿಟೇಬಲ್ ಪ್ರೊಡಕ್ಷನ್ ಮಾಡಿ ಅಥವಾ ಈಗ ನಾವು ಇವತ್ತಿನ ದಿವಸದಾಗ ಏನಾಗಿದೆ, ಉತ್ತಮ ಗುಣಮಟ್ಟದ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಬೇಕಾದ ಸಂಖ್ಯೆಯಲ್ಲಿ ಗಿಡ ಮರಗಳು ಸಿಗ್ತಾ ಇಲ್ಲ. ಸೊ ಅಂತ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ನಮ್ಮ ಅಗ್ರಿಕಲ್ಚರಲ್ ಗ್ರಾಜುಯೇಟ್ಸ್ ಅವ್ರು ಏನ್ ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಮಂದಿ ನರ್ಸರಿಯನ್ನೇ ಮಾಡಿಕೊಂಡು ಆ ನರ್ಸರಿಗೆ ಈ ಶೇಡ್ ನೆಟ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಅದು ಅಂತ ಒಂದು ಅನುಕೂಲತೆಯನ್ನು ಈ ಶೇಡ್ ನೆಟ್ನಿಂದ ಇದೆ.
0: ಇಲ್ಲಿ ನಮ್ಮ ರಾಯಚೂರು ಒಂದು ವಾತಾವರಣದಲ್ಲಿ ಯಾವ ತರಕಾರಿಗಳನ್ನ ನೆರಳು ಪರದೆಯಲ್ಲಿ ಶೇಡ್ ನೆಟ್ಟಲ್ಲಿ
1: ನೆರಳು ಪರದೆಯಲ್ಲಿ ರಾಯಚೂರಿನಲ್ಲಿ ಟೊಮ್ಯಾಟೊ, ಮತ್ತೇನಂದ್ರೆ ದೊಣ್ಣೆ ಮೆಣಸಿನಕಾಯಿ, ಬೀನ್ಸು, ಆಮೇಲೆ ಒಂದು ಈಗ ಇನ್ನೊಂದು ಟೈಪದ್ದು ಪಾರ್ಥಿನೋಕಾರ್ಪಿಕ್ ಕುಕುಂಬರ್ ಅಂತ ಬಂದಿದೆ, ಏನು ಸೌತೆಕಾಯಿ, ಬೀಜವಿಲ್ಲದ ಸೌತೆಕಾಯಿ, ಅದನ್ನು ಕೂಡ ಅದು ಈ 4 ಬೆಳೆಗಳನ್ನು ಮಾತ್ರ ಅತ್ಯಂತ ಯಶಸ್ವಿಯಾಗಿ ಬೆಳಿಬಹುದು, ಅದರಲ್ಲಿ ಏನೂ ಇದಿಲ್ಲ. ಬೀನ್ಸ್ ಹಿಡ್ಕೊಂಡು, ಬೀನ್ಸ್ ಅಂದ್ರೆ ಪೋಲ್ ಟೈಪ್ ಇರ್ತವೆ, ಬಳ್ಳಿ ಟೈಪ್
0: ಅಂದ್ರೆ ಹಬ್ಬಿಸ್ತಕ್ಕಂಥ ಕೋಲಿಗೆ ಹಬ್ಬಿಸೋದನ್ನ
1: ಕೋಲಿಗೆ ಆಗಲಿ ಅಥವಾ ದಾರ ಕಟ್ಟಿ ಆಗಲಿ
0: ದಾರ ಕಟ್ಟಿ
1: ಹಬ್ಬಿಸಿ ಬೆಳ್ಕೋಬಹುದು ಅದರಲ್ಲಿ ಮಾತ್ರ.
0: ಈಗ ತಾವು ಇದಕ್ಕೆ ಶಿಫಾರಸು ಮಾಡಿದಂತಹ ಬೇರೆ ತಳಿಗಳಿದಾವ ಸ್ಪೆಷಲ್ ಆಗಿ ನೆರಳು ಪರದೆಯಲ್ಲಿ ಬೆಳಿತಕ್ಕಂಥ ತರಕಾರಿಗಳಿಗೆ ವಿಶೇಷವಾದಂತಹ ತಳಿಗಳದಾವ?
1: ಹೌದು ಹೌದು, ತಳಿಗಳು ಅಂತಂದ್ರೆ ಅದೇ ಈಗ ಇಂಡಿಟರ್ಮಿನೇಟ್ ಟೈಪ್ ಅಂತ ಹೇಳ್ತೀವಿ, ಯಾವುದೇ ತಳಿ ಇರಲಿ, ಅದು 2 ಫೂಟ್ ಈಗ ಹೊರಗಡೆ ಏನು ಬೆಳಿತೀವಲ್ಲ ಅದನ್ನು ಆಲ್ಮೋಸ್ಟ್ 2 ಫೂಟ್ಗೆ ನಿಂತು ಬಿಡ್ತದೆ ಬೆಳೆ,
0: ಬೆಳವಣಿಗೆ
1: ನಿಂತು ಬಿಡ್ತದೆ. ಈಗ ಒಳಗಡೆ ಬೆಳೆಯುವಂಥದ್ದು ಇಂಡಿಟರ್ಮಿನೇಟ್ ಟೈಪ್ಸ್, ಅವು ಅಂದ್ರೆ ಅವುಗಳ ಒಂದು ವೆಜಿಟೇಟಿವ್ ಗ್ರೋತ್, ಅವುಗಳ ಒಂದು ಕಂಟಿನ್ಯೂಸ್ ಗ್ರೋತ್ ಇದ್ದೇ ಇರ್ತದೆ. ನೀವು ಹೂ ಹೊರಗಡೆ ಬೆಳೆ ಹೂ ಒಂದ್ಸರ್ತಿ ಹೂ ಬಂತಂದ್ರೆ ಬೆಳವಣಿಗೆ ನಿಂತು ಬಿಡ್ತದೆ. ಇಲ್ಲಿ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳು ಏನಿರ್ತಾವಲ್ಲ ಅವು ಹೂ ಬಂದರೂ ಕೂಡ ಅವು ಬೆಳೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಕವು. ಸೊ ಅಂಥ ತಳಿಗಳು ಯಾವುದೇ ಇರಲಿ, ಅದು ಈಗ ಬಾಂಬೆ ಅಂತಿದೆ, ಓರೋಬೆಲೆ ಅಂತಿದೆ ಟೊಮ್ಯಾಟೊನಲ್ಲಿ ಆಗಲಿ ಅಥವಾ ಈ ದೊಣ್ಣೆ ಮೆಣಸಿನಕಾಯಿನಲ್ಲಿ ಆಗಲಿ, ಅಂಥ ವಿಶಿಷ್ಟವಾದಂಥ ತಳಿಗಳು ಇವೆ. ನಮ್ಮ IIHR ಬೆಂಗಳೂರು ವತಿ ಅವರಿಂದ ಅರ್ಕಾ ಸಿರೀಸಸ್ ಬೇಕಾದಷ್ಟು ವೆರೈಟಿಗಳು ಬಿಡುಗಡೆ ಆಗಿದೆ, ಎಸ್ಪೆಷಲಿ ಫಾರ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಗೆ.
0: ಈಗ ಒಂದು ನೆರಳು ಪರದೆಯನ್ನು ನಿರ್ಮಾಣ ಮಾಡಿದ ಮೇಲೆ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಕಲ್ಟಿವೇಷನ್ನು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡಬೇಕಾಗತ್ತೆ, ಹೇಗೆ ಅಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತಾ, ಬೀಜವನ್ನು ನೇರವಾಗಿ ಹಾಕಬೇಕಾಗತ್ತಾ, ಒಂದು ಉದಾಹರಣೆಯಿಂದ ಬೀನ್ಸನ್ನು ತೊಗೊಳ್ಳಿ ಅಥವಾ ಟೊಮ್ಯಾಟೊನ ತೊಗೊಳ್ಳಿ, ಹೇಗೆ ಪ್ರಾರಂಭ ಮಾಡಬೇಕು?
1: ನೀವು ಕೇಳಿದ ಪ್ರಶ್ನೆಗೆ ಒಂದು ನಾನು ಈಗ ಒಂದು ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳನ್ನು ಈಗ ನಾನು ಕೊಟ್ಬಿಡ್ತೀನಿ ನಿಮಗೆ. ಇದು ಈ ನಾನೇನು ಹೇಳ್ತೀನಿಲ್ಲ, ಇವು ಅತ್ಯಂತ ಪ್ರಮುಖವಾಗಿ ಪಾಲಿಸಲೇಬೇಕಾದಂಥ
0: ನಿರ್ವಹಣಾ ಕ್ರಮಗಳು.
1: ಮೊದಲೇದೇನಪ್ಪ ಅಂತಂದ್ರೆ, ನೀವು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು.
0: ಹೌದು,
1: ಫಸ್ಟ್ ಪಾಯಿಂಟ್. ಎರಡನೇದೇನಪ್ಪ ಅಂತಂದ್ರೆ, ನೀವು ಏನೇ ಬೆಳೀರಿ ಏರು ಮಡಿಯೊಳಗೆ ಬೆಳಿಬೇಕು. ಏರುಮಡಿ ಮಾಡ್ಕೋಬೇಕು, ಎಲ್ಲೇ ಶೆಡ್ ನೆಟ್ ಒಳಗ ಏರುಮಡಿ ಒಳಗ ಬೆಳ್ಕೋಬೇಕು. ಮುಂದೇನ್ ಮಾಡ್ಬೇಕಪ್ಪ ಅಂದ್ರೆ ಸಸ್ಯ ಬೆಳವಣಿಗೆಯನ್ನು ಅವಲಂಬಿಸಿ ಅಂದ್ರೆ ಸೂಕ್ತ ಹಂತದ ಅಂತರದೊಳಗೆ ನಾಟಿ ಮಾಡಬೇಕು. ಅದಕ್ಕೆ ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಏನು ಇರ್ತೈತಲ್ಲ ಅದನ್ನೇ ಫಾಲೋ
0: ಮಾಡಬೇಕು.
1: ಆಮೇಲೆ ನೆಕ್ಸ್ಟ್ ಮುಂದಿಂದ ಏನಪ್ಪ ಅಂತಂದ್ರೆ ಹನಿ ನೀರಾವರಿ ಪದ್ಧತಿಯೊಳಗೆ ಸಸ್ಯಗಳಿಗೆ ಕೊಡಬೇಕು,
0: ನೀರಾವರಿ ಮಾಡಿ
1: ಹನಿ ನೀರಾವರಿಯನ್ನು ಒದಗಿಸ್ಬೇಕು. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ.
0: ಹೌದು,
1: ನೀರಾವರಿ ನೀವು ನೀರು ಜಾಸ್ತಿ ಕೊಟ್ಟರೆ ಅಂದ್ರೆ ಆವಿಯಾಗಿ ಹೋಗ್ತಿ, ಹೋದ್ರೂ ಕೂಡ ಹೊರಗೆ ಬರಲ್ಲ, ಒಳಗೆ
0: ಇರುತ್ತೆ ಜಾಸ್ತಿ.
1: ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂದ್ರೆ ರೋಗಗಳು ಕೀಟಗಳು ಬಂದೇ ಬರ್ತವೆ. ಸೊ ಅದೊಂದು ಮುಖ್ಯವಾದಂತ ಅಂಶ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಲ್ಲಿ ಫಾಲೋ ಮಾಡ್ಕೋಬೇಕು. ಆಮೇಲೆ ಮುಂದಿನದೇನ ನಿಯಮಿತ ಕ್ರಮದೊಳಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸ್ಬೇಕು. ಈಗ ಹೊರಗಿನ ಕಂಡೀಷನ್ ಒಳಗೆ ನಾವೇನು ಮಾಡ್ತೀವಿ, ಒಮ್ಮೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ನ ಎರಡೇ ಸರ್ತಿ ಹಾಕ್ಬಿಡ್ತೀವಿ, ಒಮ್ಮೆ ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮೊದಲು, ಆಮೇಲೆ ಉಳಿದ ಡೋಸನ್ನು ಪ್ಲಾಂಟಿಂಗ್ ಮಾಡಿ ನಂತರ. ಇಲ್ಲಿ ಹಂಗೆ ಮಾಡಬಾರ್ದು. ಫೋಲಿಯರ್ ಸ್ಪ್ರೇ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ಫರ್ಟಿಗೇಷನ್ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ರಸಾವರಿ ನೀರಾವರಿ ಅಂತ ಹಿಂಗೆಲ್ಲ ಪದ್ಧತಿಗಳು ಬಂದವಲ್ಲ. ರೆಕಮೆಂಡೆಡ್ ಡೋಸನ್ನು ಎರಡೇ ಸರ್ತಿ ಕೊಡೋದು ಬದಲಿ ಬೆಳೆಯ ಬೆಳವಣಿಗೆಯ ಹಂತಕ್ಕನುಸಾರವಾಗಿ ಕೊಟ್ಕೋತಾ ಹೋಗ್ಬೇಕು. ಅಂದ್ರೆ ಇಳುವರಿ ಕಂಟಿನ್ಯೂಸ್ ಆಗಿ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿಂದು ಮತ್ತೊಂದೇನಪ್ಪ ಅಂದ್ರೆ ಸಸ್ಯ ಸರಿಯಾಗಿ ಬೆಳೀತಕ್ಕಂತ ಒಂದು ಸಪೋರ್ಟ್ ಕೊಡ್ಬೇಕು ನಾವು. ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ. ಅದು ಈಗ ಬಳ್ಳಿ ಇತ್ತು, ಬಳ್ಳಿನ ವರ್ಟಿಕಲ್ ಆಗಿ ಹಬ್ಬಿಸ್ಲಿಕ್ಕೆ ನಾವು ಆಧಾರ ಕೊಡ್ಲಿಲ್ಲ ಅಂದ್ರೆ ಬಳ್ಳಿ ನೆಲದ ಮೇಲೆ ಹಬ್ಬ ಬಿಡ್ತದೆ, ಅದ್ರ ಇಳುವರಿನೂ ಕಡಿಮೆ ಆಗ್ತದ, ಮಣ್ಣಿನ ಕೂಡ ಅದ್ರ ಕಾಂಟ್ಯಾಕ್ಟ್ ಬರ್ತದೆ, ರೋಗ ಬರ್ತದೆ, ಕೊಳತು ಹೋಗ್ತದೆ, ಹಿಂಗೆಲ್ಲ ಸಮಸ್ಯೆಗಳು ಆಗ್ತವೆ. ಸೊ ಅದನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಕಂಪಲ್ಸರಿ ಪಾಲಿಸಲೇಬೇಕಾದ ತತ್ವಗಳಿವು.
0: ಅಲ್ಲೇನು ವೈರಿಂದ ಕಟ್ಟಬೇಕಾಗತ್ತ, ದಾರಗಳಿಂದ ಹೇಗೆ? ಅಲ್ಲಿ
1: ವೈರಿಂದ ಕಟ್ಟಿದ್ರೆ ತೊಂದರೆ ಇಲ್ಲ, ಕಮರ್ಷಿಯಲ್ ಆಗಿ ಮಾರ್ಕೆಟ್ ನಲ್ಲಿ ಸಿಕ್ಕೇ
0: ಸಿಗ್ತಾವ.
1: ಈವನ್ ಬ್ಯಾಟ್ ಒಂದ ಸೀಸನ್ಗೆ ಅಥವಾ ಒಂದ ವರ್ಷಕ್ಕೆ ಸಾಕು ಅಂದ್ರೆ ನಾವು ಸಣಬನ್ನು ಕೂಡ ನಾವು ಕಟ್ಬಹುದು. ಬೇಡ ಅಂತಂದ್ರೆ ಅದು ಗಿಡದ ಬೆಳವಣಿಗೆ ಅಥವಾ ಅದರದ್ದು ಸ್ಟಾಮಿನಾ ನೋಡಿಕೊಂಡು ಕಟ್ಟಿಗೆ ನಮಗೆ ಅವೈಲೇಬಿಲಿಟಿ ಇತ್ತಂದ್ರೆ ಕಟ್ಟಿಗೆ ಒಂದು ಆಧಾರನು ಕೊಡ್ಬಹುದು ನಾವು, ಆ ಥರನು ಇರ್ತದೆ. ಆಮೇಲೆ ಸೂಕ್ತ ಸಮಯದೊಳಗ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಸೂಕ್ತ ಸಮಯ ಅಂದ್ರೇನು, ರೋಗ ಬಂದ ಮೇಲೆ ಅಥವಾ ಕೀಟ ಬಂದ ಮೇಲೆ ಅಲ್ಲ, ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸ್ಪ್ರೇನೋ ಎರಡು ಸಿಂಪರಣೆನೋ ತಗೊಳ್ಕೊಳ್ಳೇಬೇಕು ತಜ್ಞರನ್ನು ಕೇಳಿ ಇಂತ ಈ ಕ್ರಾಪ್ಗೆ. ಸೊ ಈಗ ಚಿಲ್ಲಿ ಹಾಕಿದ್ರು ಅಂತ ಕೊರಿ, ಮುರುಡಾ ಕಾಂಪ್ಲೆಕ್ಸ್ ಇಸ್ ಕಂಪಲ್ಸರಿ,
0: ಕ್ಯಾಪ್ಸಿಕಮ್ಗೆ
1: ಜಾಸ್ತಿ ಬಂದೇ ಬರ್ತದೆ. ಸೊ ಅದು ಬರಲಾರ್ದಂಗ ಕೆಲವೊಂದಿಷ್ಟು ಕ್ರಮಗಳನ್ನು ವಹಿಸಿದ್ರೆ
0: ಮುನ್ನೆಚ್ಚರಿಕೆಯಾಗಿ ಸಿಂಪರಣೆ
1: ಮಾಡಲೇಬೇಕು. ನಂತರ ಏನು, ಅತಿ ಹೆಚ್ಚಿನ ಉಷ್ಣಾಂಶ ಅಥವಾ ಕಡಿಮೆ ಆರ್ದ್ರತೆ ಇದ್ದಾಗ ಸೂಕ್ತ ವಾತಾವರಣ ಕಾಪಾಡಲು ನೆರಳು ಮನೆಯೊಳಗೆ ಒಂದು ಏನು ಫಾಗರ್ಸ್ ಅನ್ನು ಕೂಡ ಬಳಸಬೇಕಾಗ್ತದೆ. ಅದು ಮೀಡಿಯಂ ಕಾಸ್ಟ್ನಲ್ಲಿ ಅಥವಾ ಲೋ ಕಾಸ್ಟ್ನಲ್ಲಿ ಸಾಧ್ಯವಿರಲಿಕ್ಕಿಲ್ಲ, ಬಟ್ ಹೈ ಕಾಸ್ಟ್ನಲ್ಲಿ ಫಾಗರ್ಸ್ ಅಂತೂ ಕಂಪಲ್ಸರಿ ನಾವು ಆ ಒಂದು ಪದ್ಧತಿಗೆ ಹೋದಾಗ ನಾವು ಅದರಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೇಬೇಕು, ಇದ್ದೇ ಇರ್ತದೆ ಅದು. ಆಮೇಲೆ ಸೂಕ್ತ ಹಂತದೊಳಗೆ ಕೊಯ್ಲು ಮಾಡಬೇಕು ತರಕಾರಿಗಳನ್ನು.
0: ಹೌದು,
1: ಅತ್ಯಂತ ಸೂಕ್ತವಾದ ಹಂತದೊಳಗೆ ಒಂದೇ ದಿನ ಎರಡೇ ದಿನ ಲೇಟ್ ಮಾಡಿದ್ರಿ ಅಥವಾ ಮೊದಲೇ ಒಂದು ದಿನ ಎರಡು ದಿನ ಮೊದಲ ಕಟಾವ್ ಮಾಡಿದ್ರಿ ಅಂದ್ರೆ ಅದು ಇಟ್ ರಿಜೆಕ್ಟೆಡ್ ಬೈ ದಿ ಕಸ್ಟಮರ್.
0: ಹೌದು, ಬಲ್ತಿರಬಾರ್ದು, ಬಹಳ ಎಳೆಸಾಗಿರಬಾರ್ದು, ಬಹಳ ಬಲ್ತಿನೂ ಬಾರ.
1: ಅಷ್ಟೇ ಅಲ್ಲ, ನಾವು ಮುಂಜಾನೆ ಅದೇ ಒಳ್ಳೆ ಕಾಯಿಪಲ್ಲೆನ ಮುಂಜಾನೆ ಅದ್ರ ಬೆಲೆ ಬೇರೆ ಇರ್ತದ, ಸಂಜೆ ಮುಂದೆ ಅದ್ರ ಬೆಲೆ ಬೇರೆ ಇರ್ತದ. ಅಂದ್ರೆ ತರಕಾರಿಗಳನ್ನ ನಾವು ನಮ್ಮ ಎಸ್ಪೆಷಲಿ ನಮ್ಮ ದೇಶದೊಳಗೆ ಬಹಳ ಸಿಲೆಕ್ಟಿವ್ ಆಗಿ ಖರೀದಿ ಮಾಡ್ತೀವಿ. ಅದರದ ತಾಜಾತನ, ಅದರ ಕಲರು, ಅದರ ಫ್ರೆಶ್ನೆಸ್ಸು ಅವನ್ನೆಲ್ಲ ನೋಡ್ತೀವಿ. ಸೊ ಹಂಗೆಲ್ಲ ಅದು ಎಲ್ಲ ಇರಬೇಕು ಅಂತಂದ್ರೆ ಸೂಕ್ತ ಟೈಮ್ನೊಳಗೆ ಕಟಾವ್ ಮಾಡಿರಬೇಕು. ಸೊ ಈ ಎಲ್ಲ ಅಂಶಗಳನ್ನು ನೆರಳು ಪರದೆಯಲ್ಲಿ ಯಾರು ಬೆಳೆಗಳನ್ನು ಬೆಳೀತಾರ ಅವರು ಇವುಗಳನ್ನು ಪರಿಗಣನೆಗೆ ತಗೊಳ್ಳಲೇಬೇಕು.
0: ಈಗ ನೆರಳು ಪರದೆ ಹಾಕಿದ್ಮೇಲೆ ಎಷ್ಟು ವರ್ಷವರೆಗೆ ಅದು ಬರುತ್ತೆ ತಾಳಿಕೆ ಅಂತಿರ್ತಾವೆ
1: ಸರ್? ಅದು ನಮ್ಮ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಮೇಲೆ ಇರ್ತದೆ. ವರ್ಷ ವರ್ಷ ನಾವು ಅದನ್ನು ಎಲ್ಲೋ ಒಂದು ಹರಿತು ಸ್ವಲ್ಪ ಒಂದು ತೂತು ಬಿತ್ತು ಅಂದ್ರೆ ಇಮಿಡಿಯೇಟ್ಲಿ ಹೊಲ್ಕೊಂಡು ಅದನ್ನ ನಾವು ಮ್ಯಾನೇಜ್
0: ಮಾಡ್ತಾ ಇರ್ಬೇಕು,
1: ಮಾಡ್ಕೋಬೇಕು. ಏ ಹರಿದಿದ್ದನ್ನ ಹಂಗ ಬಿಟ್ಟು ಇವತ್ತು ಬಿಟ್ರೆ ನಾಳೆ ಇನ್ನೊಂದು ಸ್ವಲ್ಪ
0: ಅಗಲಾಗಿದೆ, ಮತ್ತೆ ಹರಿದು ಜಾಸ್ತಿ.
1: ಅದು ಆ ಅಗಲಾದ ಜಾಗದ ಮೂಲಕ ಏನೋ ಬೇಡವಾದ ಗಾಳಿ, ಬೇಡವಾದ ಹುಳ ಈ ತರ ಒಂದು ಎಂಟ್ರಿ ಚಲೋ ಆಗ್ತೈತೆ. ಸೊ ಅದ ನಾವು ಏನು ನಾವು ಇವತ್ತು ಕನ್ಸ್ಟ್ರಕ್ಷನ್ ಮಾಡಿದ್ದು ಮೇಂಟೈನ್ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸುಮಾರು 7-8 ವರ್ಷದ ತನಕ ಅಂತೂ ಬಂದೇ ಬರ್ತದೆ.
0: ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ತರಕಾರಿಗಳನ್ನ ಬೆಳೆಯುವಂತವ್ರಿಗೆ ಏನಾದರೂ ತರಬೇತಿಗಳು ಬೇಕಾಗ್ತವೆ? ಸುಮ್ಮನೆ ಹೆಂಗೆ ಅವರು ಹಾಕ್ಯಾರ ನಾನು ಬೆಳಿತೀನಿ ಅಂತ ಹೇಳಿ ಹಾಕೊಂಡು ಮಾಡಿದ್ರೆ
1: ಹೌದು
0: ಸಕ್ಸಸ್ ಆಗೋದಿಲ್ಲ.
1: ಹೌದು, ತರಬೇತಿ ತಗೊಳ್ಳೇಬೇಕು ಅವರು,
0: ಒಂದು ಸ್ವಲ್ಪ ಅನುಭವ ಬೇಕವ್ರು.
1: ಹೌದು ಹೌದು, ತರಬೇತಿ ತಗೊಳ್ಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಇದರಲ್ಲಿ ಆಗಾಗ ತರಬೇತಿಗಳನ್ನು ಕೊಡ್ತಿರ್ತಾರೆ. ಅಂಥವುಗಳನ್ನು ಅವರು ನಿಮ್ಮ ರೇಡಿಯೋದ ಮೂಲಕವೂ ಆಗಲಿ ಅಥವಾ ಮಾಧ್ಯಮಗಳ ಮೂಲಕವೂ ಆಗಲಿ ಪ್ರಸಾರ ಮಾಡ್ತಾರೆ. ಇಂಥ ದಿವಸ ಇಂಥ ಟಾಪಿಕ್ ಮೇಲೆ ಇಂಥ ಒಂದು ಪರಿಕರದ ಮೇಲೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಯುವಕರಾಗಲಿ ಯುವತಿಯರಾಗಲಿ ಬಂದು ಅದರ ಲಾಭ ಪಡ್ಕೊಂಡು ಹೋಗಬೇಕಂತ ಹೇಳ್ತಿರ್ತಾರೆ. ಅದನ್ನು ನಾವು ನೋಡ್ತಾ ಇರಬೇಕು. ಅಥವಾ ಕೃಷಿ ವಿಶ್ವವಿದ್ಯಾಲಯದಾಗ ಅಲ್ಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಆಗಾಗ ಬಂದು ಕೇಳ್ತಿರ್ಬೇಕು ಇಂಥ ಬಗ್ಗೆ ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಅಂತ. ಆವಾಗ ಅವರು ಹೇಳಿ ಇದು ಮಾಡ್ತಾರೆ, ಅವ್ರದ್ದೊಂದು ಫೋನ್ ನಂಬರ್ ಇಸ್ಕೊಂಡು ಇಟ್ಕೊಂಡ್ರೆ ಅವ್ರು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅಥವಾ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಹೋದ್ರೆ ಅಂಥ ಟ್ರೈನಿಂಗ್ ಇದು ಹೊತ್ತಿನಾಗ. ಆದರೆ ನೆರಳು ಪರದೆಯಲ್ಲಿ ಆಗಲಿ ಅಥವಾ ಯಾವುದೇ ಸಂರಕ್ಷಿತ ಬೇಸಾಯ ಪದ್ಧತಿ ಮಾಡಬೇಕಂದ್ರೆ ತರಬೇತಿ ತಗೊಳ್ಳೋದಂತೂ ಕಂಪಲ್ಸರಿ. ಅಥವಾ ಯಾರು ಬೆಳೆದಾರಲ್ಲ ಯಶಸ್ವಿಯಾಗಿ ಅವರಲ್ಲಿ ಹೋಗಿ ಸಂಪೂರ್ಣ ಮಾಹಿತಿ
0: ತಿಳ್ಕೊಬೇಕು,
1: ತಗೊಂಡೇ ಚಾಲು ಮಾಡಬೇಕು.
0: ಅಂದ್ರೆ ಈಗ ಪಟ್ಟಣಗಳಲ್ಲಿ ರೈತರು ಅಥವಾ ಯುವಕರು ಮನೆ ಮುಂದೆಲ್ಲ 4 ಗುಂಟೆ 2 ಗುಂಟೆ 3 ಗುಂಟೆ ಜಾಗ ಇರುತ್ತೆ, ಆ ಗುಂಟೆಯನ್ನು ಸದುಪಯೋಗ ಮಾಡ್ಕೋಬಹುದು.
1: ಅವಶ್ಯವಾಗಿ ಮನೆ ಜಾಗ ಇದ್ರೆ ಮನೆ ಹಿತ್ತಲದಾಗ ಮಾಡಬಹುದು, ಮುಂದೂ ಮಾಡಬಹುದು. ಈವನ್ ಸಿಟಿಯೊಳಗೆ ಇವತ್ತಿನ ದಿವಸ ಟೆರೇಸ್ ಗಾರ್ಡನಿಂಗ್ ಅಂತ ಒಂದು ಹೊಸ ಪರಿಕಲ್ಪನೆ ಬಂದಿದೆ. ಅಲ್ಲಿ ಕೂಡ ನೀವು ಅಷ್ಟೇ ಸೈಜಿನ ಒಂದು ಶೇಡ್ ನೆಟ್ ಅನ್ನು ಕೂಡ ಹಾಕೊಂಡು ನೀವು ಅಲ್ಲಿ ಬೇಕಾದಂತ ಒಂದೇ ತರಕಾರಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಎಲ್ಲಾ ತರಕಾರಿಗಳನ್ನು ನಿಮ್ಮ ಮನೆಯ ಒಂದು ಏನು ಮೆಂಬರ್ ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇರ್ತೀರಿ ಅವ್ರ ಸೈಜ್ ಅದನ್ನ ನೋಡ್ಕೊಂಡು ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಬೇಕಾದ ತರಕಾರಿ.
0: ಒಂದು ಶೇಡ್ ನೆಟ್ ಅಲ್ಲಿ ಒಂದು 3-4 ತರಕಾರಿಗಳನ್ನ ಹಾಕೋಬಹುದಾ ಒಮ್ಮೆಗೆ ಅಥವಾ ಒಂದೇ ತರಕಾರಿ ಹಾಕೋದು?
1: ಇಲ್ಲ, ಹಂಗೆ ಮಾಡೋದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಾಗ ಅದು ಅಷ್ಟು ಸೂಕ್ತ ಅಲ್ಲ.
0: ಅಲ್ಲ
1: ಅಲ್ಲ, ಯಾಕಂದ್ರೆ ಒಂದು ತರಕಾರಿಗೆ ರೆಕಮೆಂಡೇಶನ್ ಒಂಥರ ಇರ್ತದೆ, ಟೆಂಪರೇಚರ್ ರೆಕಮೆಂಡೇಶನ್ನು, ವಾಟರ್ ರಿಕ್ವೈರ್ಮೆಂಟು ಎಲ್ಲ ಬೇರೆ ಬೇರೆ ಇರ್ತಾವೆ. ಒಂದೇ ಥರ ಇರು, ಒಂದೇ ಥರ ಇದ್ದಿದ್ವು ಅಂದ್ರೆ ಬೆಳಿಬೋದು ಬೇರೆ ಬೇರೆ ಇರ್ತಾವೆ. ಒಂದೇ ಫ್ಯಾಮಿಲಿ ಇವು ಇದ್ವು ಅಂದ್ರೆ ಬೆಳಿಬೋದು, ಸೂಕ್ತ ಅಲ್ಲ. ಏನಾಗ್ತದೆ, ಇದು ರೆಜಿಸ್ಟೆಂಟ್ ಇರ್ತದೆ, ಇನ್ನೊಂದು ಪೆಸ್ಟ್ಗೆ ಇನ್ವೈಟ್ ಮಾಡ್ತದೆ.
0: ಹೌದೌದು,
1: ಅಂಥ ಟೈಮ್ನಾಗ ಇದು ಕೂಡ ಹೋಗ್ಬೋದು.
0: ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ಕಂಟ್ರೋಲ್ ಕಂಡೀಷನ್ ಇರೋದ್ರಿಂದ ರೋಗ ಮತ್ತು ಕೀಟ ಬಾಧೆ ಬಹಳಷ್ಟು ಕಡಿಮೆ ಇರ್ತವೆ. ಅಂತ ಏನು ಖರ್ಚು ವೆಚ್ಚಗಳು ಬರೋದಿಲ್ಲ ಕೀಟ ನಿರ್ವಹಣೆ, ರೋಗ ನಿರ್ವಹಣೆಗೆ
1: ಬರ್ತದೆ. ಒಂದು ರೋಗ ಬರೋದಕ್ಕಿಂತ ಮೊದಲು ಹೊಡ್ಕೋಬೇಕು. ಒಂದ್ ಸರ್ತಿ ರೋಗ ಬಂತು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಒಳಗಂದ್ರ ಕಂಟ್ರೋಲ್ ಮಾಡೋದು ಕಷ್ಟ ಬರಲಾರದಂತೆ ತಡಿಬೇಕು. ಬರಲಾರದಂತೆ ತಡೆಯೋದು ಅದೇ ಸೂಕ್ತವಾದಂತ ಒಂದು ಮಾರ್ಗ.
0: ಏನ್ ಹೇಳ್ತೀರಿ ಡಾಕ್ಟರ್ ಶೇಖರಗೌಡರು? ಕೊನೆಯದಾಗಿ ನೆರಳು ಪರದೆಯಲ್ಲಿ ಬಹಳಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಹಿಂದಕ್ಕೆ ಬಹಳಷ್ಟು ನೆರಳು ಪರದೆಯನ್ನು ಹಾಕಿದ್ರು, ಸರಿಯಾಗಿ ನೆರಳು ಪರದೆಗಳು ಏನೇನೋ ಸಮಸ್ಯೆಗಳು ಬಂತು, ನೆರಳು ಪರದೆಗಳು ಕಾಣಿಸ್ತಾ ಇಲ್ಲ.
1: ಹೌದು,
0: ಕಾರಣಗಳನ್ನ ಏನ್ ಹೇಳ್ತೀರಿ ತಾವು? ನೆರಳು ಪರದೆಯನ್ನು ಯಾವ ರೀತಿ?
1: ನನಗನ್ಸಿದ ಮಟ್ಟಿಗೆ ನೆರಳು ಪರದೆಯನ್ನ ನಮ್ಮ ರೈತರು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಬೇಕು ಒಂದೇದ್ದು. ಎರಡನೇದ್ದು ಏನಪ್ಪಾ ಅಂತಂದ್ರ, ಅದನ್ನ ಅತಿ ದೊಡ್ಡ ಪ್ರಮಾಣದಾಗ ಹಾಕಕ್ ಹೋಗ್ಬಾರ್ದು. ದೊಡ್ಡ ಪ್ರಮಾಣದಾಗ ಹಾಕಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ. ನೀವು 10 ಏನು ಶೇಡ್ ನೆಟ್ ಹಾಕೋದು ಅದ್ರ ಬದ್ಲಿ 10 ಒಂದೇ ಶೇಡ್ ನೆಟ್ ಮಾಡಿದ್ರೆ ಅದು ಸೂಕ್ತ ಅಲ್ಲ. ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಆಗ್ತದೆ. ಆಮೇಲೆ ಒಂದು ಮೂಲೆಗ್ ಅದಕ್ಕೆ ಡಿಸೀಸ್ ಬಂತಂದ್ರೆ ಇಮಿಡಿಯೇಟ್ಲಿ ವಿದಿನ್ 2 ಅಥವಾ 2-3 ದಿವಸದಾಗ ಹಬ್ಬಿ ಬಿಡ್ತೈತಿ, ಅಷ್ಟೊಂದು ಇದಾಗ್ತೈತಿ. ಬಟ್ ನೀವು ಅದನ್ನೇ ಅಷ್ಟೇ ಏರಿಯಾನ ಒಂದು ಬೇರೆ ಬೇರೆ ಶೆಡ್ ನೆಟ್ಗಳಿಗೆ ನೀವು ಅದನ್ನು ವಿಭಜಿಸಿದರೆ ಒಂದ್ರಾಗ ಬಂತರ ಇನ್ನೊಂದ್ರಾಗ ಕಂಟ್ರೋಲ್ ಮಾಡ್ಬೋದು ಆ ಥರ.
0: ಒಳ್ಳೇದು ಡಾಕ್ಟರ್ ಶೇಖರಗೌಡರು, ಇದುವರೆಗೂ ನೆರಳು ಪರದೆ ಅಂದರೆ ಏನು, ಯಾವ ರೀತಿ ಇದನ್ನು ಬೆಳೆಗಳನ್ನು ಬೆಳಿಬೋದು ಇಲ್ಲಿ, ಜೊತೆಗೆ ಮಹತ್ವ ಏನು, ಹೇಗೆ ನಿರ್ವಹಣೆ ಮಾಡಬೇಕು ಬೆಳೆಗಳನ್ನು ಅಂತಕ್ಕಂಥ ವಿಚಾರ ಹೇಳಿದ್ರಿ. ನಮ್ಮ ಯುವಕರು ಸಾಕಷ್ಟು ಕೃಷಿಯನ್ನು ಓದಿದಂಥವ್ರು ಇರ್ಬೋದು, ಅಥವಾ ಹಾಗೆ ನಿರುದ್ಯೋಗಿ ಯುವಕರು ಸಾಕಷ್ಟು ಜನ ಇರ್ತಾರೆ, ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಸಾಕಷ್ಟು ಜಾಗ ಇರುತ್ತೆ. ಅಂಥ ಪ್ರದೇಶದಲ್ಲಿ ನೆರಳು ಪರದೆಯನ್ನು ಹಾಕ್ಕೊಂಡು ಒಳ್ಳೊಳ್ಳೆ ರೀತಿಯ ಹಂಗಾಮಿಗೆ ಕೆಲವೊಂದು ಹಂಗಾಮಿನಲ್ಲಿ ಕೆಲವೊಂದು ತರಕಾರಿಗಳು ಸಿಗೋದಿಲ್ಲ, ಭಾಳಷ್ಟು ತುಟ್ಟಿ ಇರ್ತವೆ. ಅಂಥ ತರಕಾರಿಗಳನ್ನ ಬೆಳೆದ್ರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋದು, ಒಂದು ಉದ್ಯೋಗವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ.
1: ಇನ್ನೊಂದು ಆತ್ಮವಿಶ್ವಾಸ ಏನಂದ್ರೆ, ನಿಮ್ಮ ಮನೆಯಲ್ಲಿ ನೀವು ಬೆಳೆದ ತರಕಾರಿಗಳನ್ನು ಉಪಯೋಗಿಸಬಹುದು, ವಿಷಮುಕ್ತವಾಗಿರ್ತವೆ.
0: ಹೌದು,
1: ಅಷ್ಟು ಮಾತ್ರ ಪಕ್ಕ.
0: ಒಳ್ಳೆಯದು, ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ.
1: ಧನ್ಯವಾದಗಳು ಸರ್. ಈ ಮಾಹಿತಿಯನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಹಾಗೂ ನನ್ನ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗದ ಸಮಸ್ತ ರೈತ ಸಂಕುಲಕ್ಕೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು.
2: ರೈತ ಬಾಂಧವರೇ, ಇದುವರೆಗೂ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ ಅವರು. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
3: ಇನ್ನು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಲ್ಲಿ ಹಾಗೂ ಇತರೆ ನೀರಾವರಿ ಅನುಕೂಲತೆಗಳು ಇದ್ದಲ್ಲಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮಳೆಯ ಕೊರತೆ ಉಂಟಾದಲ್ಲಿ ಲಘು ನೀರಾವರಿಯನ್ನು ಒದಗಿಸಿ. ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಎಡೆಕುಂಟೆ ಹಾಯಿಸಿ ಬೋದು ಮಡಿಗಳನ್ನು ಏರಿಸುವುದು ಉತ್ತಮ. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. BGS 9 ಈ ತಳಿಯನ್ನು ಬಳಸಬಹುದು. ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗ್ತದೆ. ಬೀಜೋಪಚಾರವನ್ನು ಮಾಡುವಂತಹ ಸಮಯದಲ್ಲಿ ರೈಸೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು 10:20:0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಬಿತ್ತನೆಯ ಸಮಯದಲ್ಲಿ ಕೊಡಬೇಕಾಗ್ತದೆ. ಇನ್ನು 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ನೀಡಿ. ಹೆಸರು ಬಿತ್ತನೆಯಾದ ದಿನ ಅಥವಾ ಬಿತ್ತನೆಯಾದಂತಹ ಮರುದಿನ 1.3 ಲೀಟರ್ ಪೆಂಡಿ ಮೆಥಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆ ಮಾಡಿ. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ. ಹತ್ತಿಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಿ 72:32:32 ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಪ್ರತಿ ಎಕರೆಗೆ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಿ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 4 ಗ್ರಾಂ ಟ್ರೈಕೋಡರ್ಮದಿಂದ ಹಾಗೂ ಜೈವಿಕ ಪೀಡನಾಶಕದಿಂದ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿ. ಜಾನುವಾರು ಸಾಕಾಣಿಕೆದಾರರು ಗಂಟಲುಬೇನೆ ರೋಗದಿಂದ ಹೆಚ್ಚಾಗಿ ಜಾನುವಾರುಗಳು ಬಳಲುತ್ತಿದ್ದರೆ ಮುಂಗಾರು ಮಳೆ ಪ್ರಾರಂಭದಲ್ಲಿ ಈ ರೋಗದ ಲಕ್ಷಣಗಳು ಕಂಡುಬರುವುದರಿಂದ ಗಂಟಲುಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ಹಾಕಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ. ನಮಸ್ಕಾರ.
2: ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ.

0: ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಈಗ ಸಮಯ 7:25 ಆಗಿದೆ. ಜನಪದ ಸಂಗೀತ ಮಳಿಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಕಣಿವಾದನ. ಅದಕ್ಕೂ ಮುಂಚೆ ಈ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇದುವರೆಗೂ ಮಳಿಯಪ್ಪ ಹೊಸಮನಿ ಮತ್ತು ತಂಡದವರಿಂದ ಕಣಿವಾದನ ಕೇಳಿದ್ರಿ. ಜನಪದ ಸಂಗೀತ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇನ್ನು ಮುಂದೆ 7:34 ಪ್ರಕಟಣೆ, 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

0: ಎನ್ಸಿಪಿ ಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ ಚಿಂತನೆಗಳ ಮೇಲೆ ಎಂದಿಗೂ ಒತ್ತಡವನ್ನು ಹೇರಿಲ್ಲ, ನಿರಂತರವಾಗಿ ಹೊಸ ವಿಚಾರಧಾರೆಯನ್ನು ಸ್ವೀಕರಿಸಿ ತನ್ನದನ್ನಾಗಿಸಿಕೊಂಡಿದೆ ಎಂದು ಅವರು ಹೇಳಿದರು. ಶಬ್ದ ಸಂಗ್ರಹಾಲಯ ದೇಶದ ಬಹುಭಾಷಿಕ ಚೈತನ್ಯವನ್ನು ಬಿಂಬಿಸಲಿದ್ದು, ವೈಜ್ಞಾನಿಕ ರೂಪದಲ್ಲಿ ಶಬ್ದಗಳ ಪರಿಚಯ ಮಾಡಿಸುತ್ತದೆ. ಶಬ್ದಗಳನ್ನು ದೃಶ್ಯ, ಶ್ರವ್ಯ, ಸ್ಪರ್ಶ ಮತ್ತು ಅನುಭವದ ಮೂಲಕ ಅರ್ಥ ಮಾಡಿಸುತ್ತದೆ. ಮುಂದಿನ ಪೀಳಿಗೆಗೆ ಶಬ್ದಗಳ ಮಹತ್ವವನ್ನು ತಲುಪಿಸುವ ಕಾರ್ಯ ಶ್ಲಾಘನೀಯ ಎಂದು ವಿವರಿಸಿದರು. ವಿದ್ಯಾರ್ಥಿಗಳು ಗ್ರಂಥಾಲಯಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಮೂಲಕ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು, ಭಾಷೆಗಳನ್ನು ಅರ್ಥೈಸಿಕೊಂಡು ಉಚ್ಚಾರವನ್ನು ಸ್ಪಷ್ಟಪಡಿಸಿಕೊಂಡು ಉತ್ತಮ ಅಭಿವ್ಯಕ್ತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಸಚಿವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23% ನೀರಿದ್ದು, ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟೆ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು, ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ದ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು, ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ ಅನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು, ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕನ್ನಡದಲ್ಲಿ ಭಾಷಣ. ಭಾರತೀ ಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಮಾತನಾಡುತ್ತಾರೆ ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಶಾನಭಾಗ ರಾಮಯ್ಯ ನಾರಾಯಣರಾವ್ರವರು ಭಾರತೀ ಸುತರೆಂದು ಪ್ರಸಿದ್ಧರಾದ ಕಾದಂಬರಿಕಾರರು. 15 ಮೇ 1915 ಇವರು ಜನಿಸುತ್ತಾರೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿಗೆ ಸೇರಿದ ಬಿಳಿಗೇರಿ ಗ್ರಾಮದವರು. ಹವ್ಯಕ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದ ಇವರ ತಂದೆ ರಾಮಯ್ಯ, ತಾಯಿ ಸುಬ್ಬಮ್ಮ. ತಮ್ಮ ಪ್ರೌಢಶಾಲಾ ಹಂತದಲ್ಲಿ ಪಂಜೆ ಮಂಗೇಶರಾಯರ ಶಿಷ್ಯರಾಗಿ ಸಾಹಿತ್ಯ ಸಂಸ್ಕೃತಿ

ಪಡೆದ ಭಾಗ್ಯ ಇವರದು. ತಮ್ಮ 15ನೇ ವಯಸ್ಸಿನಲ್ಲಿ ಶಾಲೆ ಬಿಟ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದವರು. ಚಳುವಳಿಯ ಕಾವನಿಂದ ಓದಿಗೆ ತಿಲಾಂಜಲಿ ಕೊಟ್ಟ ಭಾರತೀಸುತರು ಕಣ್ಣನೂರು ಹಾಗೂ ತಿರುಚನಾಪಳ್ಳಿ ಸೆರೆಮನೆಗಳಲ್ಲಿದ್ದಾಗ ಗಾಂಧಿ ತತ್ವಗಳನ್ನು ಮೈಗೂಡಿಸಿಕೊಂಡರು. ಗಾಂಧಿ ತತ್ವಗಳಿಂದ ಪ್ರೇರಿತರಾದರೂ ರಾಜಕೀಯದಲ್ಲಿ ಸಕ್ರಿಯವಾಗಬೇಕೆಂಬ ಆಸೆ ಹೊತ್ತವರಲ್ಲ. ಸೆರೆಮನೆಯಿಂದ ಬಿಡುಗಡೆಯಾದ ನಂತರ 1936ರಿಂದ 1942ರವರೆಗೆ ಕಾಫಿ ತೋಟದಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು. 1941ರಲ್ಲಿ ನಾಗವೇಣಿಯವರನ್ನು ಮದುವೆಯಾದರು. 1942ರಲ್ಲಿ ಕುಶಾನಗರ ಸಮೀಪದ ಕಣಿವೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡರು. 1945ರಲ್ಲಿ ಮದರಾಸು ವಿಶ್ವವಿದ್ಯಾಲಯದಿಂದ ಕನ್ನಡ ವಿದ್ವಾನ್ ಪದವಿ ಪಡೆದರು. ವಿರಾಜಪೇಟೆಯ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಪ್ರಾರಂಭಿಸಿ 1947ರಲ್ಲಿ ಮಂಗಳೂರಿನಲ್ಲಿ ಅಧ್ಯಾಪಕರ ತರಬೇತಿ ಪಡೆದು 1962ರಿಂದ 1973ರವರೆಗೆ ಮಡಿಕೇರಿಯ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದರು. ಈ ನಡುವೆ ಮಂಗಳೂರಿನ ರಾಷ್ಟ್ರಬಂಧು ಪತ್ರಿಕೆಯಲ್ಲಿ ಕೆಲಕಾಲ ಕೆಲಸ ಮಾಡಿದರು. ಗುರುವಾಣಿ ಎಂಬ ಶಿಕ್ಷಕರ ಬಳಗದ ಮಾಸಪತ್ರಿಕೆಗೆ ಸಂಪಾದಕರಾಗಿದ್ದರು. ಭಾರತೀಸುತರು ತಮ್ಮ ಜೀವಿತಾವಧಿಯಲ್ಲಿ 32 ಕಾದಂಬರಿಗಳನ್ನು, 8 ಕಥಾಸಂಕಲನಗಳನ್ನು ಹಾಗೂ 21ಕ್ಕೂ ಹೆಚ್ಚು ಮಕ್ಕಳ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ವಯಸ್ಕರ ಶಿಕ್ಷಣಕ್ಕಾಗಿ 3 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಇನ್ನು ಕೆಲವು ಹಸ್ತಪ್ರತಿ ರೂಪದಲ್ಲಿದೆ. ಭಾರತೀಸುತರು ಒಟ್ಟು 64 ಕೃತಿಗಳನ್ನು ರಚಿಸಿದ್ದಾರೆ. ಅವರ ಬಹುತೇಕ ಕಾದಂಬರಿಗಳು ಕೊಡಗಿನ ಸಾಂಸ್ಕೃತಿಕ ಹಿನ್ನೆಲೆ, ಗಿರಿಜನರ ಬದುಕು ಮತ್ತು ಮಾನವೀಯ ಸಂಬಂಧಗಳ ಸುತ್ತ ಹೆಣೆಯಲ್ಪಟ್ಟಿವೆ. ಎಡಕಲ್ಲು ಗುಡ್ಡದ ಮೇಲೆ, ಹುಲಿಯ ಹಾಲಿನ ಮೇವು, ಬಯಲುದಾರಿ, ಗಿರಿಕನ್ನಿಕೆ ಚಲನಚಿತ್ರವಾದ ಕಾದಂಬರಿಗಳು. ಇವರ ಕಾದಂಬರಿಗಳಲ್ಲಿ ದಾಂಪತ್ಯ ಜೀವನದ ಸವಾಲುಗಳ ಆಳವಾದ ವಿವೇಚನೆ, ಮಹಿಳಾ ಪರವಾದ ಕಾಳಜಿ ಮುಖ್ಯವಾಗುತ್ತದೆ. ಇಳಿದು ಬಾತಾಯಿ, ವಕ್ರರೇಖೆ, ಬೆಳಕಿನೆಡೆಗೆ, ಬೆಂಕಿಯ ಮಳೆ, ಅಮಾತ್ಯ, ನಂದಿನಿ, ಗಿಳಿಯು ಪಂಜರದೊಳಗಿಲ್ಲ, ಸಾಧನ ಕುಟೀರ, ಹಾವಿನ ಹುತ್ತ, ದೊರೆಮಗಳು ಮುಂತಾದವು ಇವರ ಪ್ರಮುಖ ಕಾದಂಬರಿಗಳು. ಹುಲಿಬೋನು, ಗಿರಿಕನ್ನಿಕೆ, ಗಿಳಿಯು ಪಂಜರದೊಳಗಿಲ್ಲ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾದಂಬರಿಗಳು. ಇವರ ಮಿನಿ ಕಾದಂಬರಿ ವಲ್ಮಿಕ ಖ್ಯಾತಿ ಪಡೆದ ಕೃತಿ. ಮಕ್ಕಳ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವ ಭಾರತೀಸುತರು 21ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ವಯಸ್ಕರ ಶಿಕ್ಷಣಕ್ಕೂ ಕೃತಿಯನ್ನು ರಚಿಸಿದವರು ಇವರು. ಇವರು 9ನೆಯ ತರಗತಿಯಲ್ಲಿರುವಾಗಲೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡು ವೈನಾಡಿನಲ್ಲಿ ಚಳವಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ದಸ್ತಗಿರಿಯಾಗಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದವರು. ಮತ್ತೆ 1932ರಲ್ಲಿ ಬಂಧನಕ್ಕೆ ಒಳಗಾಗಿ ಕಣ್ಣನೂರಿನ ಜೈಲಿನಲ್ಲಿದ್ದಾಗ ಎ ಕೆ ಗೋಪಾಲನ್, ನಂಬೂದರಿ ಪಾಡ್ ಮತ್ತಿತರ ಎಡಪಂಥೀಯ ನಾಯಕರಿಂದ ಪ್ರಭಾವಿತರಾದವರು. ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಲ್ಲಿಕೋಟೆಯ ಬಂದರಿನಲ್ಲಿ ಕಾರ್ಮಿಕರಾಗಿ ಸೇರಿ ಅಲ್ಲಿ ಕಾರ್ಮಿಕರನ್ನು ಸಂಘಟಿಸುವ ಕೆಲಸ ಮಾಡುತ್ತಿದ್ದರು ಎಂದು ಭಾರತೀಸುತರ ಮಗಳು ಕುಸುಮಾ ಶಾನುಭಾಗ ತಮ್ಮ ಪುಟಗಳ ನಡುವಿನ ನವಿಲುಗರಿ ಎಂಬ ಪುಸ್ತಕದಲ್ಲಿ ಹೇಳಿದ್ದಾರೆ. ಕೇರಳದ ವೈನಾಡಿನ ಗುಡ್ಡಗಾಡುಗಳಲ್ಲಿ ಸುತ್ತಿ ಅಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿದ್ದು ಗುಡ್ಡಗಾಡಿನ ಜನರಾದ ಪಣಿಯರ ಜೊತೆ ಕಲಿತು ಬರೆದ ಹುಲಿಯ ಬೋನು ಕಾದಂಬರಿ ಗುಡ್ಡಗಾಡಿನ ಜನರ ಜೀವನ ಪದ್ಧತಿ, ಅವರ ಮುಗ್ಧತೆ ಮತ್ತು ಆ ಮುಗ್ಧತೆಯ ದುರುಪಯೋಗವಾಗುವ ಬಗೆಯನ್ನು ಚಿತ್ರಿಸಿದ್ದಾರೆ. ಕಾಡಿನ ಮೂಲ ನಿವಾಸಿಗಳನ್ನು ಮಾನವರಂತೆಯೇ ನೋಡಿ ಅವರ ಕಷ್ಟ ಸುಖಗಳನ್ನು ಓದುಗರಿಗೆ ಪರಿಚಯಿಸಿದವರು ಭಾರತೀಸುತರು. ಸ್ವಾಭಿಮಾನದಿಂದ ಬದುಕಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸುತ್ತಾ ಬದುಕು ನಡೆಸುತ್ತಲೇ ಅವರ ಚಿಂತನೆ ವಿಶ್ವವ್ಯಾಪಿಯಾಗಿತ್ತು. ಜ್ಞಾನಯಾತ್ರಿಕಾ ಕಾದಂಬರಿಯಲ್ಲಿ ತಮಗಿಂತ ವಿಷಯ ತಿಳಿದ ಚರಿತ್ರಕಾರರು ಚೀನಾದ ಪ್ರವಾಸಿ ಬೌದ್ಧ ಸಂಶೋಧಕ ಹುಯಾನ್ಸಾಂಗ್ ಬಗ್ಗೆ ಬರೆಯುತ್ತಾರೇನೋ ಎಂದುಕೊಂಡು ಈ ಕಾದಂಬರಿಯನ್ನು ಸ್ವಲ್ಪ ಬರೆದು ಬದಿಗಿರಿಸಿಬಿಟ್ಟರಂತೆ. ಬಹಳ ವರ್ಷಗಳಾದ ಮೇಲೆ ಈ ವಿಷಯದ ಬಗ್ಗೆ ಯಾರೂ ಬರೆಯದಿದ್ದಾಗ ಮತ್ತೆ ಕಾದಂಬರಿಯನ್ನು ಬರೆದು ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಹೊಯ್ಸಳ ಕಾಲದ ಜನಜೀವನ ಸಂಸ್ಕೃತಿಯ ಕುರಿತು ವೈದ್ಯನ ಮಗಳು ಎಂಬ ಕಾದಂಬರಿ ಬರೆದಿದ್ದಾರೆ. ವಿಭಿನ್ನ ವಿಷಯ ವಸ್ತುಗಳನ್ನು ಒಳಗೊಂಡ ಅವರ ಕಾದಂಬರಿಗಳು ವಿಶೇಷವಾಗಿದೆ. ಉದಾಹರಿಸುವುದಾದರೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಕುರಿತು ಬಂಗಾರದ ಕುಲುಮೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಸಾಧನಾ ಕುಟೀರ, ಕ್ವಿಟ್ ಇಂಡಿಯಾ ಚಳುವಳಿ ಆಧಾರಿತ ಪೆಟ್ರೇಷ್ಯಾ ಇತ್ಯಾದಿಗಳನ್ನು ಗಮನಿಸಬಹುದು. ಇವರ ಬೆಳ್ಳಿ ಮೂಡಿತು ಕಾದಂಬರಿಯು

0: ಕಾದಂಬರಿಯ ನಾಯಕಿ ಪುನ್ನಿಯ ಬದುಕಿನಲ್ಲಿ ತಾನು ಅನುಭವಿಸಿದ ಕೌಟುಂಬಿಕ ಹಿಂಸೆಯ ವಿವಿಧ ಸ್ವರೂಪವನ್ನು ಬಿಚ್ಚಿಡುತ್ತಾ ಮಧ್ಯಮ ವರ್ಗದ ಹೆಣ್ಣೊಬ್ಬಳ ಬದುಕಿನ ಕೊನೆಯಲ್ಲಿ ಹೊಸ ಬದುಕಿನ ಬೆಳ್ಳಿ ರೇಖೆಗಳು ಮೂಡುವುದನ್ನು ಬಿಚ್ಚಿಟ್ಟಿದ್ದಾರೆ. ಆ ಮೂಲಕ ಕೊಡಗಿನ ಕೃಷಿ ಬದುಕಿನ ಹಲವು ಚಿತ್ರಗಳು ಓದುಗರ ಕಣ್ಮುಂದೆ ತಂದಿಟ್ಟಿದ್ದಾರೆ. ಹಾಗೆಯೇ ಹುಲಿಯನ್ನು ಕೊಂದ ವೀರನಿಗೆ ಹುಲಿ ಮದುವೆ ಮಾಡುವ ಕೊಡಗಿನ ಪದ್ಧತಿ, ಅದರೊಂದಿಗೆ ಇಲ್ಲಿನ ಪ್ರಾದೇಶಿಕ ಹಬ್ಬಗಳ ಆಚರಣೆ, ಆಹಾರ ಪದ್ಧತಿ, ಕೊಡಗಿನ ಜನರ ರೂಢಿಗತವಾದ ಸಂಪ್ರದಾಯಗಳು, ಆಚರಣೆಗಳು, ಇಲ್ಲಿಯ ಪ್ರಾಕೃತಿಕ ಸಂಪತ್ತು ಇವೆಲ್ಲವುಗಳು ಓದುಗನ ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುವಂತೆ ಕಾದಂಬರಿಗಳಲ್ಲಿ ಬರೆದಿರುವುದು ಅಮೋಘ. ಇವರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಕೊಡಗಿನ ಜನಜೀವನದ ನರನಾಡಿಗಳನ್ನು ಹಿಡಿದು ತೋರಿಸಬಲ್ಲ ಕಾದಂಬರಿ. ಶೈಲಿಯ ದೃಷ್ಟಿಯಿಂದ, ವರ್ಣನೀಯ ಸೊಗಸಿನಿಂದ ಮಹತ್ವದ ಕೃತಿ. ಈ ಕಾದಂಬರಿಯು ಕೊಡಗಿನ ಇತಿಹಾಸವನ್ನು ಜೀವಂತಗೊಳಿಸಿದೆ. ಕೊಡಗಿನ ಅನೇಕ ಸಂಗತಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಈ ಕಾದಂಬರಿ ಕೊಡಗನ್ನು 1687 1736 ಆಳುತ್ತಿದ್ದ ರಾಜ ಸಿರಿಬಾಯಿ ದೊಡ್ಡವೀರಪ್ಪ, ಆತನ ನೆಚ್ಚಿನ ಮೈಗಾವಲಿನ ಬಂಟ ಚಂಗುಮಣಿ, ಈತನ ಮಡದಿ ಪೂವಿ ಮತ್ತು ಸೋದರತ್ತಿಗೆ ತಂಗವ್ವ ಹಾಗೂ ಶತ್ರು ರಾಜರ ಸುತ್ತ ಹೆಣೆದಂತಹ ಐತಿಹಾಸಿಕ ಕಾದಂಬರಿ. ಕೊಡಗಿನ ಇತಿಹಾಸವನ್ನು ಕಣ್ಮುಂದೆ ತಂದು ನಿಲ್ಲಿಸುವ ಕಾದಂಬರಿ ಇದಾಗಿದೆ. ಚಿಗುರು ಹಾಸಿಗೆ ಕಾದಂಬರಿಯು ವೈನಾಡಿನ ಕುಟುಂಬವೊಂದರ ಸುತ್ತ ಹೆಣೆಯಲ್ಪಟ್ಟ ಕಥಾವಸ್ತುವನ್ನೊಳಗೊಂಡಿದೆ. ಹಾಗೆಯೇ ಇಳಿಯು ಪಂಜರದೊಳಿಲ್ಲ ಕಾದಂಬರಿಯು ಕೇರಳದ ವೈನಾಡಿನ ನಾಯರ್ ಮತ್ತು ಬ್ರಾಹ್ಮಣರ ಜೀವನದ ವೈಶಿಷ್ಟ್ಯಗಳನ್ನೊಳಗೊಂಡಿದೆ. ಇಲ್ಲಿ ಆ ಪ್ರದೇಶದ ಜೀವನ, ಸಂಸ್ಕೃತಿ, ಆಚರಣೆ, ನಂಬಿಕೆಗಳು ಎಳೆ ಎಳೆಯಾಗಿ ಹರಡಿಕೊಂಡಿದೆ. ಎಡಕಲ್ಲುಗುಡ್ಡದ ಮೇಲೆ ಕಾದಂಬರಿಯು ಆಕಸ್ಮಿಕವಾಗಿ ಮಾಡಿದ ತಪ್ಪಿಗೆ ಅನುಭವಿಸಬೇಕಾದ ನೋವುಗಳ ಸರಣಿಯ ಕಥಾವಸ್ತುವನ್ನು ಹೊಂದಿದೆ. ಯುದ್ಧದಲ್ಲಿ ಅಂಗವೈಕಲ್ಯಕ್ಕೊಳಗಾದ ಸೈನಿಕ ಮತ್ತು ಅವನ ಪತ್ನಿಯ ದಾಂಪತ್ಯ ಜೀವನದ ಕತೆ ವ್ಯಥೆ ಇಲ್ಲಿ ಮುಖ್ಯ. ಇಲ್ಲಿ ದಾಂಪತ್ಯ ಜೀವನದ ಸವಾಲುಗಳು, ಪ್ರೀತಿ ಮತ್ತು ದೈಹಿಕ ಭಾವನಾತ್ಮಕ ಅಗತ್ಯಗಳು, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನೈತಿಕತೆ, ಮನಸ್ಸಿನ ಒಳಸಂಘರ್ಷ ಎಲ್ಲವನ್ನೂ ಒಳಗೊಂಡಿದ್ದು ಚರ್ಚೆಗೆ ಗ್ರಾಸವಾಗುವ ಮಹತ್ವದ ವಿಚಾರವನ್ನು ಒಳಗೊಂಡಿದೆ. ಹುಲಿಬೋನು ಕಾದಂಬರಿಯು ವೈನಾಡಿನಲ್ಲಿ ವಾಸವಿರುವ ಪಣಿಯ ಸಮುದಾಯದವರ ಬದುಕಿನ ಸ್ಥಿತಿಗತಿಗಳು, ಅವರ ಮೇಲೆ ನಡೆಯುವ ದೌರ್ಜನ್ಯ ಮತ್ತು ಶೋಷಣೆಯ ವಿವಿಧ ರೂಪವನ್ನು ಚಿತ್ರಿಸುತ್ತದೆ. ಕಾದಂಬರಿಯಲ್ಲಿ ಬರುವ ಮಂಜುಳೆಯ ಚೆಲುವೇ ಆಕೆಗೆ ಶಾಪವಾಗುವುದು ದುರಂತ. ಇಲ್ಲಿ ಸೌಂದರ್ಯ ಎನ್ನುವುದು ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಬೇಕೆಂಬ ಒಳಮರ್ಮದ ನಿಲುವು ಗಮನಾರ್ಹ. ಹೀಗೆ ಭಾರತೀ ಸುತರ ಕಾದಂಬರಿಗಳನ್ನು ಒಳಹೊಕ್ಕು ನೋಡುತ್ತಾ ಹೋದರೆ ಅನೇಕ ವಿಚಾರಗಳು ಓದುಗನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ವಿಭಿನ್ನ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಕೊಡಗು ಹಾಗೂ ಕೇರಳದ ಪ್ರಕೃತಿ, ಜನರ ಜೀವನ ಕ್ರಮ, ಆಹಾರ ಸಂಸ್ಕೃತಿ, ಬೇಟೆ ಸಂಸ್ಕೃತಿ ಇವೆಲ್ಲವುಗಳನ್ನು ಒಳಗೊಂಡು ಒಂದು ಸಾಂಸ್ಕೃತಿಕ ಅನನ್ಯತೆಯನ್ನು ಬಿಚ್ಚಿಡುತ್ತದೆ. ಭಾರತೀ ಸುತರು 1938 ಆಸುಪಾಸಿನಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ. ಭಯಕ್ಕೆ ಭರವಸೆ ಎಂಬ ಕವಿತೆಯ ಸಾಲೊಂದು ಹೀಗಿದೆ: ಇರುಳಿನಲ್ಲಿ ದಾರಿಗಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಹಿರಿದಾದ ಬಯಕೆಯಲ್ಲಿ ಯಾತ್ರೆಗೆ ಹೊರಟು ಬಂದಿಹ ನಿನಗೇ ಕಂಜಿಕೆಯೋ ಎನ್ನುವ ಈ ಕವನದಲ್ಲಿ ಇವರ ಬಯಕೆಯು ಆತ್ಮದ್ದಾದರೆ ಅದಕ್ಕೆ ದೊರೆತ ಭರವಸೆ ಅಂತರಾತ್ಮತೆ. ತಾನೊಬ್ಬನೇ ಹೇಗೆ ಸಾಗಲಿ ಎಂದು ಚಿಂತಿಸಿದ ಅವರಿಗೆ ಅವರ ಅಂತಃಸಾಕ್ಷಿ ಧೈರ್ಯ ನೀಡಿದ್ದು ಸುಳ್ಳಾಗಲಿಲ್ಲ. ಒಟ್ಟಾಗಿ ಭಾರತೀ ಸುತರು ಪತ್ರಿಕೋದ್ಯಮಿ, ಕವಿ, ಕಾದಂಬರಿಕಾರ, ಕತೆಗಾರ, ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ವಿಶೇಷವಾಗಿ ಗುರುತಿಸಿಕೊಂಡವರು. ಸ್ವಾತಂತ್ರ್ಯ ಯೋಧನಾಗಿ ಕನ್ನಡ ಪಂಡಿತರಾಗಿ ನಿವೃತ್ತರಾದ ನಾರಾಯಣರಾಯರು ಯಾವ ಹಂತದಲ್ಲೂ ವೈಭವದ ಜೀವನ ನಡೆಸಲಿಲ್ಲ. ವಿಶೇಷ ಸ್ಥಾನಮಾನವನ್ನಾಗಲಿ, ಕೀರ್ತಿ ಬಹುಮಾನವನ್ನಾಗಲಿ, ಬಿರುದು ಬಾವಲಿಗಳನ್ನಾಗಲಿ ಗಳಿಸಲಿಲ್ಲ. ಬದುಕಿನುದ್ದಕ್ಕೂ ತಮ್ಮದೇ ಆದ ಶಿಸ್ತನ್ನು ರೂಢಿಸಿಕೊಂಡು ತಮ್ಮ ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಆದರ್ಶವನ್ನು ಕಲಿಸಿದವರು. 61 ಕಾಲ ಬದುಕಿನಲ್ಲಿ ನಿರಂತರ ಹೋರಾಟವನ್ನು ನಡೆಸಿ 1976 April 4 ಇಹಲೋಕದ ಪಯಣವನ್ನು ಮುಗಿಸಿದರು. ಬ್ರಹ್ಮಗಿರಿಯಂತೆ ಬೃಹತ್ತಾಗಿ ಬರೆದು ಬಿಟ್ಟು ಹೋದ ಇವರ ಸತ್ವಪೂರ್ಣ ಸಾಹಿತ್ಯ ಕೃತಿಗಳು ಮುಂದೆ 100 ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ 14 ಸೆರೆಮನೆವಾಸ ಅನುಭವಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ. ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೇ ಫಲವನ್ನು ಬಯಸದೆ ಎಲ್ಲವನ್ನು ನಿರಾಕರಿಸಿದ ಶುದ್ಧ ಮನಸ್ಸಿನವರು. ಗಾಂಧಿ ತತ್ವವನ್ನು ಆಧರಿಸಿ ಬದುಕನ್ನು ಹೆಣೆದುಕೊಂಡವರು. ಕನ್ನಡಕ್ಕಾಗಿ ತನುಮನಗಳನ್ನು ಅರ್ಪಿಸಿದ ಕೊಡಗಿನ ಮಹಾನ್ ಚೇತನ ಭಾರತೀಸುತ. ಕೊಡಗಿನ ಮಣ್ಣಿನ ಸಾರವನ್ನು ಹೊತ್ತ ಇವರ ಸಾಹಿತ್ಯ ಕೊಡಗಿನ ಹೆಮ್ಮೆ.
1: ಭಾರತೀಸುತರ ಬದುಕು ಮತ್ತು ಸಾಹಿತ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್. ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ನಾವು ಎಷ್ಟು ಭಾಷೆಗಳನ್ನು ಕಲಿತರೂ ಅದು ಪ್ರಯೋಜನಕಾರಿಯೇ. ಆದರೆ ನಮ್ಮ ತಾಯ್ನುಡಿ ನಮ್ಮ ಅಂತರಂಗದ ಭಾಷೆ.

0: ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.
1: ಬಾಯಿಸು

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು, ಸಮಯ 8 ಗಂಟೆ. ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಎಸ್ ಚಾಣಕ್ಯ ಅವರ ಧ್ವನಿಯಲ್ಲಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ. ಎನ್ ಜಯಗೋಪಾಲ್ ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ರಾಗ ಸಂಯೋಜನೆ ಇದೆ.

ತಂಗಿಯ ಮನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ರಾಜು ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಮನು ಮತ್ತು ಸಂಗಡಿಗರು ಹಾಡಿದ್ದಾರೆ, ಸ್ನೇಹ ಚಿತ್ರದ್ದು.

0: ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:35. ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಕೋಣಸಾಗರ ಗ್ರಾಮದ ಹುಸೇನ್ ಭಾಷಾ ಮುಜಾವಿರ್ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಏನು ರಂಗ, ಕೈಗೆ ಬ್ಯಾಂಡೇಜ್
2: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಬಡಕೊಂಡ ತನ್ನ ಗಲ್ಲವನ
1: ಸುಂದರ ಸಭೆದಳು ಚಂದದೇಳು ಬಯ್ಯಾನ
0: ಶರಣರ ಪಾದ ಕೈಯರಗಿದನ ಕ್ಷಮಿಸಬೇಕು ನನ್ನ ತಪ್ಪನ್ನ ಶರಣರಿಗೆ ವಂಪಿಸಿದ ಬಿಲ್ಲು ಬಾಣ ಬಿಡರೆ.

0: ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಮೈಸೂರು ಅನಂತಸ್ವಾಮಿಯವರ ಸಂಗೀತ, ರಾಜು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಈ ಭಾವಗೀತೆ ಕೇಳಿದ್ರಿ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ದೊಡ್ಡ ರಂಗೇಗೌಡ ವಿರಚಿತ ಭಾವಗೀತೆಯನ್ನು ಕೇಳಿ.

ಇದುವರೆಗೂ ಭಾವಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಇನ್ನು ಮುಂದೆ 9:30 ಕ್ಕೆ ದೆಹಲಿ ಕೇಂದ್ರದಿಂದ ಕಾರ್ಯಕ್ರಮ ಮೂಡಿಬರುವುದು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಈಗ ಅಮರ ಮಧುರ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗ ಸ್ನೇಹಿತರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ತರಂಗಾಂತರ 102.1 MHz ಕೇಳಿ ಹಳೆಯ ಚಿತ್ರಗೀತೆಗಳನ್ನು. ಮೊದಲನೇ ಗೀತೆ ಬರ್ತಾ ಇದೆ, ದೊರೆ ಭಗವಾನ್ ಅವರ ಗೀತ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆ.

ಕೇಳುಗ ಸ್ನೇಹಿತರೆ, ಈಗ ಸಮಯ 10:21:23 ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು. ಈಗ ನೀವು ಅನುರಾಧ ಅವರ ಧ್ವನಿಯಲ್ಲಿ ಶ್ರುತಿ ಹಾಡಿದ ಹೆಜ್ಜೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಲಾಕಪ್ ಡೆತ್ ಚಿತ್ರದ್ದು. ಕೆ ಕಲ್ಯಾಣ್ ಅವರ ಗೀತ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ, ಜಯಶ್ರೀ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ.

ಕೆ ಕಲ್ಯಾಣ್ ಅವರ ಗೀತ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಜಯಶ್ರೀ ಅವರ ಧ್ವನಿಯಲ್ಲಿ ಜೇನಿನ ಹೊಳೆ ಚಿತ್ರದ ಗೀತೆಯನ್ನು ಕೇಳಿದ್ರಿ.

ಸ್ನೇಹಿತರೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆರೆತ ಜೀವ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಮಯ 10:47:37. ಕಾರ್ಯಕ್ರಮದ ಮುಂದಿನ ಗೀತೆ ಹೆಣ್ಣಿನ ಸೇಡು ಚಿತ್ರದ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ರಾಜ ರಮೇಶ್ ನಾಯ್ಡು ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ.

ಇದುವರೆಗೂ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಅಮರ ಮಧುರ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 11:05 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.